ಆತ್ಮರಿ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಸವಿ ಮೇ ತಿಂಗಳು 15ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:03. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂಚವನ್ನು ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತನ ತಾವು ಕೇಳಬಹುದು. 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಕೇಳಿವರೆ. ಈ ಬೆಳಗ್ಗೆ 6:35 ರೈತರಿಗೆ ಸಲಹೆ ಮತ್ತು 6:40 ಜನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. 7 ಗಂಟೆಗೆ ಸೇವಾ ಮಾಹಿತಿ. ಈ ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ ಆತ್ಮರೆ. ಈ ಬೆಳಗ್ಗೆ 7:45 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 9:00 ಚಜ್ಜಿ ರೊಟ್ಟಿ ಚೋಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ ಕೇಳುತ್ತೀರಿ. ತದನಂತರ ಸ್ಪೆಷಲ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತನ ತಾವು ಕೇಳಬಹುದು. ಈ ಬೆಳಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ತದನಂತರ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬಾಣತಿಯರ ಆರೋಗ್ಯ ಮತ್ತು ಆರೈಕೆ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಹಾಸನ ಕೇಂದ್ರ ಕೊಡುಗೆ. ತದನಂತರ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ ಯೋಜನೆ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಕೊಡುಗೆ. ತದನಂತರ ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ ಕೇಳುತ್ತೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಆತ್ಮರೇ, ನೇದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 5:45 ವಾರಕ್ಕೊಂದು ಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ 6:00 ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳಿವರಿ. 6:10 ಚಜ್ಜಿ ರೊಟ್ಟಿ ಚೌಳಿಕೆಯ ಕಾರ್ಯಕ್ರಮ ಕೇಳಬಹುದು. ತದನಂತರ 6:30 ಅವಲೋಕನ. ತದನಂತರ 6:51 ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಇದರಲ್ಲಿ ಮೊದಲಿಗೆ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರವೀಂದ್ರ ಜಾವಡಗಿ ಅವರಿಂದ ಮಾಹಿತಿ ಕೇಳುತ್ತೀರಿ. ತದನಂತರ ಜಾನಪದ ಗೀತನ ತಾವು ಕೇಳಬಹುದು.

ಇನ್ನು ರಾತ್ರಿ 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಉತ್ತರಿ, ತದನಂತರ 8:00ಗೆ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ 8:30ಕ್ಕೆ ಪುಷ್ಪಹಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ರಾತ್ರಿ 9:15ಕ್ಕೆ ಎಂದಿನಂತೆ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30ಕ್ಕೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಹಾಗೂ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾವಾದನ ಜಯಶ್ರೀ ಪ್ರಸಾದ್ ಅವರಿಂದ ಕೇಳುತ್ತೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಹಾಗೂ ರಾತ್ರಿ 10:30ಕ್ಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ.

ಆತ್ಮರೇ, ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರವೀಂದ್ರ ಜಾವಡಿಗೆ ಅವರಿಂದ ಮಾಹಿತಿ ಕೇಳಬಹುದು ಈ ಸಂಜೆ 6:51 ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಆತ್ಮರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೆ, ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದಕ್ಕೆ ಅವನ ಚಿಂತನವನ್ನು

0: ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ, ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವ ಅಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು, ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲ

0: ಮಾಡಬೇಕಾಗುತ್ತದೆ, ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
1: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.

0: ಎಲ್ಲ ರೈತ ಬಂಧುರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶಿವಶಂಕರ ಮೂರ್ತಿ ಅಂತ. ಇಂಡಿಯಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದೇನೆ. ಈಗಾಗಲೇ ರೈತರು ಕಬ್ಬನ್ನು ನಾಟಿ ಮಾಡಿದರೆ, ನಾಟಿ ಮಾಡಿ ಬಹುಶಃ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿರ್ತದೆ. ಈ ಸಮಯದಲ್ಲಿ ಕಬ್ಬಿಗೆ ಮಣ್ಣೇರ್ತಕ್ಕಂಥದ್ದು ಬಹಳ ಮುಖ್ಯ. ಕಬ್ಬಿನಲ್ಲಿ ಎರಡು ಬಾರಿ ನಾವು ಬುಡಕ್ಕೆ ಮಣ್ಣೇರಿಸ್ಬೇಕಾಗ್ತದೆ. ಒಂದು ಕಬ್ಬು ನಾಟಿ ಮಾಡಿದ 45ನೇ ದಿನಕ್ಕೆ, ಎರಡನೇ ಬಾರಿ 75ರಿಂದ 80ನೇ ದಿನಕ್ಕೆ. ಇಲ್ಲಿ ಕಬ್ಬಿಗೆ ಮಣ್ಣೇರಿಸ್ತಕ್ಕಂಥ ಒಂದು ಕೆಲಸ ಬಹಳ ಮುಖ್ಯ. ಮೊದಲನೇ ಬಾರಿ ಮಣ್ಣೇರಿಸಿದಾಗ ಹೆಚ್ಚಿನ ಮರಿಗಳನ್ನು ಪಡಲಿಕ್ಕೆ, ಎರಡನೇ ಬಾರಿ ಮಣ್ಣಿರ್ತಕ್ಕಂಥದ್ದು ಮರಿಯನ್ನು ನಿಲ್ಲಿಸಲಿಕ್ಕೆ, ಅಂದರೆ ನಮಗೆ ಬೇಕಾದಷ್ಟು ಮರಿಯನ್ನು ಕಾಪಾಡಿಕೊಂಡು ನಾವು ಹೆಚ್ಚಿನ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರೈತ ಬಾಂಧವರು ಎಲ್ಲರೂ ಸರಿಯಾದ ಸಮಯದಲ್ಲಿ ಕಬ್ಬಿನ ಬುಡಕ್ಕೆ ಮಣ್ಣೇರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇದರ ಜೊತೆಗೆ ಮಣ್ಣೇರಿಸುವ ಮುನ್ನ ಕಬ್ಬಿಗೆ ಬೇಕಾದಂತಹ ಜೈವಿಕ ಜೀವಾಣು ಗೊಬ್ಬರ, ಯಾರ್ಯಾರು ರೈತರು ನಾಟಿ ಮಾಡುವಾಗ ಜೈವಿಕ ಜೀವಾಣು ಗೊಬ್ಬರಗಳನ್ನು ಬಳಸಿರ್ತಲೋ, ಅವರು ಕಬ್ಬಿಗೆ ಬುಡಕ್ಕೆ ಮಣ್ಣೇರಿಸುವ ಮುನ್ನ ಪ್ರತಿ ಎಕರೆಗೆ ಅಜಿಥೋಬ್ಯಾಕ್ಟರ್ ಅಥವಾ ಅಜೋಸ್ಪರ್ಲಮ್ 4 kg, PSP 4 kg, KSP 4 kg ಮತ್ತು ಮೆಟ್ರೇಜಿಯಂ 5-10 kg ನಾವು 20 ಬುಟ್ಟಿ ತಿಪ್ಪೆ ಗೊಬ್ಬರ ಪ್ಲಸ್ 50 kg ಬೇವಿನುಂಡಿ ಜೊತೆ ಮಿಕ್ಸ್ ಮಾಡಿ ಮಣ್ಣೇರಿಸುವ ಮುನ್ನ ಕಬ್ಬಿನ ಸಾಲಿನಲ್ಲಿ ಹಾಕಿ ಕಬ್ಬಿಗೆ ಬುಡಕ್ಕೆ ಮಣ್ಣೇರಿಸುವುದರಿಂದ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಶಿವಶಂಕರ ಮೂರ್ತಿ ಎಂ ಅವರನ್ನು ಸಂಪರ್ಕ ಮಾಡಬಹುದು. ನನ್ನ ನಂಬರ್ 9880218662. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಪ್ರಸಾರವಾಯಿತು.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ 12-3 ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆ ನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ.

0: ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.
1: ಆತ್ಮರೇ, ಬನ್ನಿ ಕೇಳೋಣ. ಜಾನಪದ ಸಂಗೀತವನ್ನು ಹಾಡಿದ್ದಾರೆ ಸೇಧಾಲ ಒಂದಾಳ್ರವರು.

ಈ ಕಾರ್ಯಕ್ರಮದ ಕೊನೆಗೀತನ ಕೇಳೋಣ. ಒಂದು ಮತ್ತೊಂದು ಜನಪದ ಗೀತೆಯನ್ನು ಹಾಡಿದ್ದಾರೆ ಗೌರವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ ಚೌಡ್ಗಿ ಪದವನ್ನು.

ಆತ್ಮಕೇಳುಗರೆ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

0: पंजाब किंग्स दलम षट्स्तोभकैः पराजितम् अद्य सायं सार्ध सप्तवादने लखनऊ सुपर जायंट्स दलम् लखनऊ नगरे चेन्नई सुपर किंग्स दलम् सम्मुखीकरिष्यति इति वार्ताः।
1: आकाशवाणी विजयपुर ईग समय 7 गंटे
2: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
3: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
2: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡು ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
3: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
4: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02:10. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆ MNIT ಜೈಪುರ್ ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
0: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್, ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ CMDR ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮವಾರ

0: ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್, ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ, ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ, ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮಘಟ್ಟ ಮತ್ತೆ ಪೂರ್ವಘಟ್ಟ ಎರಡು ಸೇರ್ಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತಹ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ ಇದರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ. ಅನೇಕ ಪರಿಣಿತರು ಬರ್ತಾ ಇದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ.

ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ.

0: ಸಂದೇಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ, ಈಗ ಸಮಯ 7:15:30. ಬನ್ನಿ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಶ್ರೀಕಾಂತ್ ಕುಲಕರ್ಣಿ ಮತ್ತು ಇಂದ್ರಾ ಜಗದೀಶ್ ಅವರಿಂದ ಈ ಒಂದು ಭಾವಗೀತೆಯನ್ನು.

0: ಆತ್ಮ ಕೇಳುಗರೆ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಅಬಾಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು! ಹಿಂಗಾದ್ರ ಜನ ಬದುಕೋದು ಹೆಂಗ? ಮನುಷ್ಯರಿಗೆ ತಡೆಯಕ್ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
7: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗು ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
6: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
7: ಅದರಿ, ಬ್ಯಾಸಿಗೆ ಬಿಸಿಲು ದಿನಾ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
6: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತಿ.
7: ಹೌದ್ರಿ, ಯಾವ್ದು ಹೇಳ್ರಿ ನೋಡುನು.
6: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ, ಟೋಪಿ, ಕನ್ನಡಕವನ್ನು ಬಳಸಿ, ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
7: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
6: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
7: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
6: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
7: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
6: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.
0: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮವನ್ನು.

0: ಆಕಾಶವಾಣಿ ಸಮಯ 7:34, 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ

0: ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಸೆಪ್ಟೆಂಬರ್ 2026ರಿಂದ ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಮಹಾನಿರ್ದೇಶಕರು, CBSE ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. May 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು UAEಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್

0: ಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದಾ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಈಗ ಸಮಯ 7:45. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಜೀವನದಿ ಚಿತ್ರದ ಒಂದು ಗೀತೆಯನ್ನು.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226, STD ಕೋಡ್ ಸಂಖ್ಯೆ 08352.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆತ್ಮರೇ, ಇನ್ನು ಮುಂದೆ ಕೇಳಿ ಮುಕುಂದ ಮುರಾರಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್ ರವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತು ಈ ಕಾರ್ಯಕ್ರಮವನ್ನು ಈ ಬೆಳಗ್ಗೆ 8:30-9:30 ಪುನಃ ಕೇಳಬಹುದು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸರಿಯಾಗಿ 8 ಗಂಟೆಗೆ ಕೇಳಿದರೆ ಸಹ ಪ್ರಸಾರದಲ್ಲಿ

0: ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ ಹಾಗೂ ಮಧುವಂತಿಯರವರು.
1: ಕನಕ,

ಇನ್ನು ಮುಂದೆ ಕೇಳಿ ಗಜಾಚಿತದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ರವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ಈ ಕಾರ್ಯಕ್ರಮವನ್ನು ಈ ಬೆಳಗ್ಗೆ 9:30ಕ್ಕೆ ಪುನಃ ಕೇಳಬಹುದು. ಈಗ ಸಮಯ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನ್ಯುಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ.

0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಯಪ್ಪ ಶಿವ ಶಿವ ಶಿವ ಶಿವ, ಏನು ಬಿಸಿಲಪ್ಪ ಇದು? ಮಧ್ಯಾಹ್ನ ಮಟ ಮಟ ಮಟ ಮಟ ಬಾರ ಒಂದಾಗಕ್ಕೆ ಬಂದೈತಿ. ಅಯ್ಯಯ್ಯಯ್ಯೋ ಏನು ಬಿಸಿಲಪ್ಪ. ಒಂದು ಆಟೋ ನಿಂದ್ರೊಳಗ್ಯಾವು? ಆಟೋ ಆಟೋ, ಹೇ ಯಾಕೆ ಆಟೋ ನಿಂದ್ರೊಳಗ್ಯಾವ ಇವತ್ತು? ಏನು ಸ್ಟ್ರೈಕ್ ಗೀಕ್ ಐತೇನು ಮತ್ತೆ? ಇಲ್ಲ ಸ್ಟ್ರೈಕ್ ಗೀಕ್ ಏನೂ ಇಲ್ಲ. ಮತ್ತೆ ಕಟ್ಟೋದವ್ರು ನಿಂದ್ರೊಳಗ್ಯಾರ? ಎಂಥ ಬಿಸಿಲ ಅಲ್ಲ. ಮೊದಲೇ ಜಿಲ್ಲಾ ಒಳಗೆ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಮೇಲಾಧಿಕಾರಿಗಳು ಹೇಳೇ ಬಿಟ್ಟಾರ ಬಿಸಿಲಾಗಿ ಅಡ್ಡಾಡಬೇಡ್ರಿ ಅಂಥೇಳಿ. ಮುಂಜಾನೆ 11-12 ಮಧ್ಯಾಹ್ನ 3-4 ತನ ಒಟ್ಟ ಮನೆ ಬಿಟ್ಟು ಹೊರಗೆ ಬರಬೇಡ್ರಿ ಅಂದಾರೆ. ಖರೆ ಕೆಲವೊಬ್ಬರಿಗೆ ಅನಿವಾರ್ಯ ಇದ್ದವ್ರಿಗೆ ಏನು ಮಾಡಬೇಕು ಮತ್ತಿನ್ನು? ಬರಬೇಕಾಕೈತಿ. ಅದಕ್ಕೂ ಅಂಥವ್ರಿಗೂ ಹೇಳೇ ಬಿಟ್ಟಾರವರು, ನೀವು ದುಪ್ಪಟ್ಟ ಹಾಕೋರಿ, ಟೊಪ್ಪಿಗೆ ಹಾಕೋರಿ, ಕ್ಯಾಪ್ ಹಾಕ್ಕೊಂಡು ಹೊರಗೆ ಬರ್ರಿ, ಸಂಗಾಟ್ ನೀರು ಇಟ್ಕೋರಿ, ನೀರು ಎಡ್ಸಿ ಆಗಿಲ್ಲ ಅಂದರೂ ನೀರು ಕುಡೀರಿ ಅಂತೆಲ್ಲ ಹೇಳ್ಯಾರ. ನಾನು ತಂದಿನಿ ಬಿಡು. ಯಪ್ಪ ನೀರರೇ ಕುಡಿಲ್ಲ ಒಂಜರ? ಏನು ಅವು ನೀರು ಕೆಟ್ಟ ಬಿಸಿ ಆಗ್ಯಾವ, ಅನಿವಾರ್ಯ ಮತ್ತೆ ಕುಡಿಬೇಕು. ಆಟೋ ಆಟೋ, ಏ ನೋಡ ಇವನು ನಿಂದಿರಲೇ ಇಲ್ಲ. ಆಟೋ ಆಟೋ, ಏತಮ್ಮ ಏತಮ್ಮ ನಿಂದ್ರು.
1: ಹಾಂ ಹೇಳ್ರಿ ಅಕ್ಕರ. ಹಾಂ ಹತ್ರಿ ಹತ್ರ.
0: ಅಲ್ಲ ಯಾಕಡೆ ಹೊಂಟಿ?
1: ನಾ ಗಾಂಧಿ ಚೌಕ್ ರೀ.
0: ಗಾಂಧಿ ಚೌಕ? ಹಾಂ ಆಯಿತು, ಗಾಂಧಿ ಚೌಕಿಗೆ ಬರ್ತೀನಿ ನಾನು. ಈಗ ಕರೆಕ್ಟ್ ಮತ್ತೆ ಅಲ್ಲೇ ಬಿಡ್ಬೇಕಾ?
1: ಗಾಂಧಿ ಚೌಕ್ ಒಳಗೆ ಬಿಡ್ತೀನಿ ಬರೀ ಅಕ್ಕರ.
0: ಯಾವ್ದು 1 ಸಾಲೆ ಐತ್ಲ ಅದ್ರ ಮುಂದೆ ಬಿಡ್ಬೇಕು ನೋಡ.
1: ಹಾಂ ಆಯ್ತು ಬರೀ ಅಕ್ಕ.
0: ಹಾಂ
1: ಸಿಗ್ನಲ್ ಐತ್ರಿ, ಸಿಗ್ನಲ್ ಈಚೆ ಕಡೆ ಬಿಡ್ತೀನಿ ನೋಡ್ರಿ. ಇಲ್ಲಿ
0: ಎಲ್ಲಿ?
1: ಅಲ್ಲಿ ಗಾಂಧಿ ಚೌಕ್ನಾಗ ಸಿಗ್ನಲ್ ಐತೆ.
0: ಅಯ್ಯತ್ತಮ್ಮ ಸಿಗ್ನಲ್ ಬಿಟ್ಟು ಕೂಡ್ಲೇ ಆಟೋದವ್ರೆಲ್ಲರೂ ಹಂಗೆ ಮುಂದೊಯ್ದು ಆಚೆ ಕಡೆ ಹೋಗೋರಿಗೆ 1 ಸಾಲಿ ಮುಂದೆ ಬಿಡ್ತಾರೆ. ಅಲ್ಲಿ ಬಿಡು.
1: ಆಯ್ತು ಆಯ್ತು ಅಲ್ರಿ ಹತ್ರ.
0: ಎಷ್ಟು ತಗೊಳವ?
1: 20 ರೀ.
0: 20?
1: ಹ್ಞೂ ರೀ.
0: ಅಯ್ಯ ಬಿಡು, ನಾ 10 ಕೊಟ್ಟು ಹೋಗಿನಿ.
1: ಇಲ್ರಿ ಅಕ್ಕೋರ, ಭಾಳ ದಿನ ಆಯ್ತ್ರಿ ಈಗ 20 ಮಾಡೇವ್ರಿ ನಾವೆಲ್ಲರೂ.
0: ಏ ಇಲ್ಲಪ್ಪ ತಮ್ಮ, 10 ಆದ್ರೆ ಬರ್ತೀನಿ ನೋಡ.
1: ಏ ಇಲ್ಲರಿ, 20 ಕೆಳಗೆ ನಾವು ಹೊಡೆಯಂಗಿಲ್ರಿ. ಯಾಕಂದ್ರೆ ನಮಗೆ ದಂಡ ಕಟ್ತಾರ್ರಿ, ನಮ್ದು ಕಮಿಟಿ ಐತಲ್ರಿ, ನಮ್ದು ಸಂಘದವರು ಎಲ್ಲರೂ ಕೂಡಿ ನಾವು ಒಂದು ಫಿಕ್ಸ್ ರೇಟ್ ಮಾಡಿಬಿಟ್ಟೇವ್ರಿ. ಈಗ ನಾವು ಅದಕ್ಕಿಂತ ಕಡಿಮೆ ಹೊಡೆದೇವು ಅಂದ್ರೆ ನಮಗೆ ದಂಡ ಕಟ್ತಾರ್ರಿ ಅವರು.
0: ಅಯ್ಯ ಬಿಡು, ಏನು ನೀವು ಒಬ್ಬನೇ ಅದೇನು? ಮತ್ತೆ ಮುಂದಿನ ಆಟೋದ ಅವ್ನು ಬರ್ತಾನೆ, ಅವ್ನ ಸಂಘಟ್ ಬರ್ತೀನಿ ನೋಡ.
1: ಬೇಕಾದ ಆಟೋ ಹತ್ರ ಹಾಕೋರಿ ನೀವು, ಅದಕ್ಕಿಂತ ಕಡಿಮೆ ಯಾರು ಹೊಡೆಯಂಗಿಲ್ರಿ ಈಗ.
0: ಯಾಕೆ ಹಂಗೆ ಮಾಡೀರಿ ಈಗ?
1: ಈಗ ಇಲ್ರಿ, ಎಲ್ಲ ರೇಟ್ ಜಂಪ್ ಆಗೈತಲ್ರಿ ಈಗ, ಎಲ್ಲ ತೊಟ್ಟಿ ಆಗ್ಯಾವ ಗೊತ್ತೈತಲ್ರಿ ನಿಮಗೆ.
0: ಎದಕ್ಕೆ ರೇಟ್ ಯಾಕೆ ಜಂಪ್ ಅದು?
1: ಈಗ CNG ರೇಟ್ನು ಹೆಚ್ಚಾಗೈತಿ, CNG ಸಿಗೋಲ್ಲ ಅಂತೇಳಿ ಎಲ್ಲರು ರೇಟ್ ಜಂಪ್ ಮಾಡ್ಯಾರ್ರಿ. ಈಗ ನಾವು ನೋಡ್ರಿ, ಬೆಳಿಗ್ಗೆಯಿಂದ ಅಲ್ಲಿ ಪಾಳೆ ಹಚ್ಕೊಂಡು ನಿಂತ್ಕೊಂಡು ಈಗ ಆಟೋಕ CNG ತುಂಬಿಸ್ಕೊಂಡು ಬಂದಿನ್ರಿ.
0: ಅಯ್ಯ ನಿಂದು ಗ್ಯಾಸಿಂದ ಐತೇನ ಆಟೋ?
1: ಹ್ಞೂ ರೀ.
0: ಹೌದಾ? ಹೌದು ಬಿಡು, ನಾನು ಮೊನ್ನೆ ಕೇಳಾಕತ್ತಿದ್ನಿ ಆ ಹೋಟೆಲ್ದವ್ರಿಗೆ, ಅವರಿಗೆಲ್ಲ ಏನೋ ಕಮರ್ಷಿಯಲ್ ಗ್ಯಾಸ್ ಅಂತ ನೋಡಪ್ಪ, ಅದು ವಾಣಿಜ್ಯ ಗ್ಯಾಸ್ ಅತ್ತದು, ಅದು ಏನೋ ಸಿಗೋಲ್ಲಾಗ್ಯಾವ ಅಂತ ಏನೇನೋ ಅನ್ನಾಗತ್ತಿದ್ರು. ಮಾತ್ರ ಹಂಗಂದ್ರೆ 20 ತಗೊಳ್ಳವಾನಿ?
1: ಹೌದ್ರಿ.
0: ಆಯ್ತಪ್ಪ ನಡಿ ನಡಿ, ನಾನು ನಿಂತು ಭಾಳ ಹೊತ್ತಾತು ಆ ತಗೊಳಕತ್ತಿ. ಖರೆ ನನ್ಗೆ 1 ಸಾಲಿ ಮುಂದೆ ಬಿಡ್ಬೇಕಾ?
1: ಅಲ್ಲೇ ಬಿಡ್ತೀನಿ ಬರಕ.
0: ನಡಿ. ಅಯ್ಯವ್ವ ಫೋನ್ ರಿಂಗ್ ಆಗಕತ್ತೇನು? ಏ ತಮ್ಮ, ಏ
1: ಹೇಳ್ರಿ ಕೊರ ಹೇಳ್ರಿ.
0: ಏ ಏನು ಹಚ್ಚಿಯಪ್ಪ ಏ ಕೆಟ್ಟ ಮಟ ಮಟ ಮಟ ಬಿಸಿಲಾಗ ಏನು ಡಗ್ ಡಗ್ ಡಗ್ ಡಗ್ ಹಚ್ಚಿ, ಒಂಜರ ಸೌಂಡ್ ಕಡಿಮೆ ಮಾಡ. ಇದು ನನ್ನ ಫೋನ್ ಬಂದೈತಿ.
1: ಇಲ್ರಿ ಅದು ಸ್ವಲ್ಪ ನಮಗೂ ಟೈಮ್ ಪಾಸ್ ಆಗ್ಬೇಕಲ್ರಿ, ಅದಕ್ಕೆ ಹಚ್ಚಿರ್ತೀವಿ ನಾವು.
0: ಏ ಏನು ಟೈಮ್ ಪಾಸ್ ಮಾಡ್ತೀವಿ, ನಾ ಫೋನ್ಯಾಗ ಮಾತಾಡ್ಲು ಬೇಡ.
1: ಏ ಆಯ್ತು ಆಯ್ತು ನೋಡ್ರಿ,
0: ಸಣ್ಣ ಮಾಡು.
1: ಹಾಂ ಆಯ್ತು ರೀ.
0: ಆಯಿತು ತಮ್ಮ, ಎಷ್ಟು ಮಂದಿ ಅಣ್ಣತಮ್ಮರು ಇದ್ದೀರಿ ನೀವು?
1: ನಾವು ಇಬ್ಬರು ಅದೇವ್ರಿ ಅಕ್ಕೋರ.
0: ಇಬ್ಬರು ಅದೀರಿ? ಹ್ಞೂ. ನೀ ದೊಡ್ಡವ ಏನು ಸಣ್ಣವ?
1: ನಾ ಸಣ್ಣವದೀನಿ ರೀ.
0: ಹಾಂ ನಿಮ್ಮ ಅಣ್ಣ ಏನು ಮಾಡ್ತಾನೆ?
1: ನಮ್ಮ ಅಣ್ಣಾರು ಹೊಲ್ದಾಗ ಕೆಲಸ ಮಾಡ್ತಾರೆ ರೀ.
0: ಹೌದಾ? ಹೊಲ ಅದಾವ ಏನು ನಿಮ್ಮ?
1: ಹಾಂ ಹೊಲ ಅದಾವ ರೀ ಅಕ್ಕೋರ.
0: ಹಾಂ ಎಲ್ಲಿ, ಯಾವೂರ?
1: ನಮ್ದು ಇಲ್ಲಿ ಬಿಜಾಪುರ ಪಕ್ಕ ಹಳ್ಳಿ ಐತ್ರಿ.
0: ಹೌದೇನ?
1: ಹಾಂ ರೀ.
0: ಹಾಂ ಏನು ಹಾಕಿರಪ್ಪ ಹೊಲ್ದಾಗ?
1: ಹೊಲ್ದಾಗ ಈಗ ಕಬ್ಬು ಐತ್ರಿ ಅಕ್ಕೋರ.
0: ಹೌದೇನು?
1: ಹ್ಞೂ.
0: ಹಾಂ ಮತ್ತು ಮನೆಗೆ ಯಾರ್ಯಾರು ಇರ್ತೀರಿ?
1: ಈ ನಾನು ನಮ್ಮ ಅಣ್ಣ ರೀ, ನಮ್ಮ ಅವ್ವರು ಎಲ್ಲರೂ ಇರ್ತೀರಿ ಅಕ್ಕೋರ.
0: ಅಲ್ಲ ಈಗ ಹೊಡಿಯು ಮುಂದೆ ಹಿಂಗೆ ಟೇಪ್ ಹಚ್ತೀರಿ ನೀವು? ಅಲ್ಲ ನಾಳೆ ಏನಾರೇ ಆದ್ರೆ ಏನು ಮಾಡ್ತೀರಿ?
1: ಏ ಇಲ್ರಿ, ನಮಗೆ ಟೈಮ್ ಪಾಸ್ ಆಗೋದಿಲ್ಲಲ್ರಿ, ಅದ್ರ ಸಂಬಂಧ ಹಚ್ತೀವ್ರಿ ನಾವು.
0: ಅಲ್ಲ ನಿಮಗೆ ಟೈಮ್ ಪಾಸ್ ಆಗೋದು ಹೆಂಗಾರೇ ಇರಲಿ, ಕೂತು ಪ್ರಯಾಣಿಕರದ್ದು ನಾಳೆ ಏನಾರೇ ಆದ್ರೆ ಏನಪ್ಪ ಮಾಡ್ತೀರಿ ನೀವು?
1: ಏನಾಕೈತ್ರಿ ಅಂತವ್ ಏನೂ ಆಗಂಗಿಲ್ಲಲ್ರಿ.
0: ಅಲ್ಲ ನೀವು ಅವ್ರಿಗೆ ಫೋನ್ ಬರ್ತಿರ್ತಾವೆ.

0: ನಂದ ಫೋನ್ ಬರಲಿಲ್ಲ. ಮತ್ತು ಕೆಲವೊಬ್ಬರು ಏನೋ ಹಾರ್ಟ್ ವೀಕ್ ಇದ್ದವ್ರು ಇರ್ತಾರೆ, ಮಕ್ಕಳು ಇರ್ತಾವೆ, ಗರ್ಭಿಣಿಯರು ಇರ್ತಾರೆ, ಮತ್ತು ಹೆಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ನೀವು?
1: ಅವ್ರಿಗೇನು ತೊಂದರೆ ಆಕೈತೇನ್ರಿ ಇದರಿಂದ?
0: ಹೌದು, ಮತ್ತೆ ತೊಂದರೆ ಆಕೈತಿಲ್ಲ ಮತ್ತೆ.
1: ನನಗೆ ಗೊತ್ತಿರಲಿಲ್ಲ ರೀ.
0: ಸೌಂಡ್ ವೇವ್ಸ್ ಅಂತ ಇರ್ತಾವಲ್ಲ, ಅವು ಮತ್ತು ಘಾಸಿ ಮಾಡ್ತಾವ ಅವ್ರನ್ನ. ಆಮೇಲೆ ಎಲ್ಲರ್ಕಿನ್ನ ಹೆಚ್ಚಿಂದು ಏನು ಅಂತಂದ್ರೆ ಈ ಧ್ವನಿ ಪ್ರದೂಷಣ ಅಂತಪ್ಪ. ಅಂದ್ರೆ ನಮ್ಮ ಕಿವಿ ಎಷ್ಟು ಶಬ್ದದ ಏರಿಳಿತಗಳನ್ನ ಕೇಳಬೇಕಲ್ಲ ಅಷ್ಟೇ ಕೇಳ್ಬೇಕತ್ತ. ಜಾಸ್ತಿ ಕೇಳಿದ್ರ ಅವು ನಮ್ ಕಿವಿಯಾಗ ಏನೋ ಪಟಲ್ ಇರ್ತಾವಲ್ಲ, ಏರ್ ಡ್ರಮ್ ತರತ್
1: ನೋಡ್ರಿ
0: ಪರಿ ಕಿವಿಯಂದು, ಅದು ಹರಿತೈತತ್ತ.
1: ಹೌದ್ರಿ,
0: ಅದು ಹರಿದ್ರ ಮುಗೀತ ನಮ್ ಕಿವಿನೇ ಬಾದ. ಅದು ಯಾರಿಗೂ ಚಲೋ ಅಲ್ಲ, ನಿಮಗೂ ಚಲೋ ಅಲ್ಲ, ಮತ್ತು ಉಳಿದವ್ರಿಗೆ ಮಂದಿಗೂ ಚಲೋ ಅಲ್ಲದು.
1: ಹೌದನ್ರಿ, ಈ ಟೇಪ್ ಹಚ್ಚಿ ಕೇಳಿದ್ಮೇಲೆ ಆಮೇಲೆ ಗಾಡಿ ಸ್ಟಾಪ್ ಮಾಡೋದು ಕಿವಿ ಗುಯಿ ಅದಕ್ಕೆ ಹಾಕವನ್ರಿ?
0: ಅದಕ್ಕೆ ಹಾಕೈತಿ ನೋಡಿ. ಆಮೇಲೆ ನಿಮಗೆ ಏನು ಗೊತ್ತೂ ಆಗಂಗಿಲ್ಲ, ನೀವು ನಿಮ್ಮ ಹಾಡಿನ್ಯಾಗ ಒಂದು ಗುಂಗನ್ಯಾಗ ಹೊಡಿತಿರ್ತೀರ, ಹಿಂದೆ ಪ್ಯಾಸೆಂಜರ್ ಯಾರು ಬಂದಾರ ಅವ್ರಿಗೆ ಏನಾಗಾಕತ್ತೈತಿ, ಕೆಲವೊಬ್ಬರಿಗೆ ತ್ರಾಸ ಆಗ್ತಿರ್ತೈತಿ, ಮತ್ತು ನೀವು ಅದು ಕೇಳಾಕತ್ರ ಏನು ಗೊತ್ತೇ ಆಗುದಿಲ್ಲ ಅದು ನಿಮಗೆ.
1: ಹೌದ್ರಿ,
0: ಹಾಂ
1: ಆಯ್ತು ಅಲ್ರಿ ಅಕ್ಕ. ಇನ್ ಮೇಲಿಂದ ಆಟೋದಾಗ ಟೇಪ್ ಅದು ಹಚ್ಚಂಗಿಲ್ಲ ರೀ, ಇನ್ ಎಲ್ರಿ ದಂಡಿಗೆ ಕುತ್ತಾಗ ಸ್ವಲ್ಪ ಒಂದು ಇದು ಮಿಸ್ ಹಚ್ಚಿ ಕೇಳ್ತೇವ್ರಿ. ಹಿಂಗ್ ಗಾಡಿ ಚಾಲೋ ಮಾಡಿದಾಗ ಗಾಡಿ ಮಾತಾಡ್ಕೊತನು ಆಟೋ ಹೊಡಿಯಂಗಿಲ್ಲ ರೀ ನಾ. ಇನ್ನ ಗಾಡಿಯಾಗಂತರು ಈ ಹಾಡೋದು ಸೌಂಡ್ ಅದು ಏನೋ ಹಚ್ಚಂಗಿಲ್ಲ ನೋಡ್ರಿ ಅಕ್ಕ.
0: ಅಯ್ಯತಮ್ಮ ಮೊನ್ನೆ ಹೇಳಾಕತ್ತಿದ್ರು ನಮ್ಮ ಮನೆ ಬಾಜುಕ, ಪಾಪ ಅವರು ತಮ್ಮ ಮಗಳ ಲಗ್ನಕ್ಕ 15 ಲಕ್ಷ ರೂಪಾಯಿ ತಕೊಂಡು ಬಂದಿದ್ರಂತ. ನಿನ್ನಂತದೇ ತಮ್ಮ ಆಟೋನ್ಯಾಗ ಕೂತು ಹೋಗ್ಯಾರವರು, ಪಾಪ ಗದ್ದಲ್ನ್ಯಾಗ ಅದು ನೆನಪು ಹರಿಬಿಟ್ಟಾರ.
1: ಹಾಂ ರೀ,
0: ಯಾವುದು ರೊಕ್ಕದ ಬ್ಯಾಗ್ 15 ಲಕ್ಷ ರೂಪಾಯಿ ಅಲ್ಲೇ ಬ್ಯಾಗ್ ಇಟ್ಟು ಹೋಗ್ಬಿಟ್ಟಾರ. ಬೇರೆದವ್ರು ಯಾರು ಆಗಿದ್ರು ಏನು ಮಾಡ್ತಿದ್ರು ತಮ್ಮ ಹೇಳಿ ನೋಡುನು.
1: ಅವ್ರು ವಾಪಸ್ ತಂದು ಕೊಟ್ರನ್ರಿ ಅವ್ರಿಗೆ?
0: ಹಾಂ, ಬೇರೆದವ್ರು ಯಾರು ಆಗಿದ್ರು ಅದು ತಮ್ಮ ಸ್ವಂತ ಬಳಕೆಗೆ ಬಳಸ್ಕೋತಿದ್ರು.
1: ಹೌದು,
0: ಆದ್ರೆ ದೇವ್ರ ಪುಣ್ಯಕ್ಕೆ ಆ ತಮ್ಮ ಚಲೋ. ಅವ ಏನು ಮಾಡ್ಯಾನ, ಸೀದಾ ಮನಿ ಅಡ್ರೆಸ್ ತೊಗೊಂಡು ಇದು ಮಾಡೋದ್ರೊಳಗೆ ಎಲ್ಲ ಇತ್ತತ್ತ.
1: ಹಾಂ ರೀ,
0: ಅದು ತಗೊಂಡು ಅಲ್ಲಿ ಹೋಗಿ ಅವ್ರಿಗೆ ಪಾಪ ಕೊಟ್ಟು ಬಂದಾನ 15 ಲಕ್ಷ ರೂಪಾಯಿ. ತಮ್ಮ ಒಂದಲ್ಲ ಎರಡಲ್ಲ
1: ನೋಡ್ರಿ, ಆಟೋ ಡ್ರೈವರ್ ಪ್ರಾಮಾಣಿಕತೆ ಮೆರೆದಿಲ್ರಿ.
0: ಅದೇ ಇಲ್ಲ, ಅದೇ ಹೇಳ್ತೀನಿ ಈಗ. ಪಾಪ ಅವಾಗ ಈಗ ಒಂದು 10-15 ವರ್ಷ ಹಿಂದೆ ಬಿಜಾಪುರ್ನ್ಯಾಗ ಆಟೋನೇ ಇದ್ದಿದ್ದಿಲ್ಲ ತಮ್ಮ, ಆಟೋನ್ಯಾಗ ಕುಂದ್ರಾಕು ಅನಿಸ್ತಿದ್ದೇವು ನಾವು. ಈಗ ಅವ್ರು ನಮ್ಮ ಮನೆಯನ್ನವ್ರಕಿನ್ನ ಹೆಚ್ಚಾಗ್ಯಾರ ಅವ್ರಿ.
1: ಹೌದು ಹೌದ್ರಿ, ನಿಮ್ಮ ಸುರಕ್ಷತೆನ ನಮ್ದೊಂದು ಇದು ಇರತ್ತಲ್ರಿ, ನಿಮ್ ಯಾವ ಪ್ಲೇಸಿಗೆ
0: ತಲುಪಿಸ್ಬೇಕು
1: ನಿಮ್ ಜವಾಬ್ದಾರಿ ನಮ್ದೇ ಇರ್ತೈತಿ.
0: ಹೌದು ಹೌದು, ವಿಶ್ವಾಸ ಅನ್ನೋದೊಂದು ಇರ್ತೈತಲ್ಲ ತಮ್ಮ.
1: ಹೌದು ಹೌದ್ರಿ,
0: ಹಾ ವಿಶ್ವಾಸ ಕಾಯ್ಕೋಬೇಕಲ್ಲ. ವಿಶ್ವಾಸ ಇದ್ರ ನಾಳೆ ನೀವು ನಮ್ಗಾಗ್ತೀರಿ, ನಾವು ನಿಮ್ಗಾಗ್ತೇವೆ. ಹೌದಿಲ್ಲ?
1: ಹೌದ್ರಿ ಅಕ್ಕ.
0: ಏನ್ ನಡ್ದೈತೆ ತಮ್ಮ ಅಲ್ಲಿ, ಏನ ಗದ್ಲ ಐತಲ್ಲ?
1: ಮಾರ್ಕೆಟ್ ರೀ ವಸಂತ ಅಲ್ರಿ.
0: ಹೌದೇನ?
1: ಬಂದ್ರಿ ಅಕ್ಕ, ನಿಮ್ ಸ್ಟಾಪ್ ಬಂತ್ರಿ.
0: ಹ್ಮ್ ಆಯ್ತಾ, ತಡಿಯಪ್ಪ. ಅಯ್ಯೋ ಚಿಲ್ಲರ್ ಇಲ್ಲಿ ನೋಡೋ ತಮ್ಮ ನನ್ನ ಕಡೆ.
1: ನಾ ಕೊಡ್ತೀನಿ ಕೊಡ್ರಿ.
0: 500 ರೂಪಾಯಿ ನೋಟ್ ಐತೋ?
1: 500 ಐತ್ರಿ.
0: ಹ್ಮ್ ಹೆಂಗ್ ಮಾಡುದು?
1: ಆಯ್ತಳ್ರಿ, ನಾ ನಾಳೆ ಮತ್ತೆ ಅದೇ ಸ್ಟಾಪಿಗೆ ಬರ್ತೀನಿ ನೋಡ್ರಿ, ಅಲ್ಲೇ ಕೊಡತ್ರಂತ.
0: ಏ ಇಲ್ಲ ಬೇಡ.
1: ಆಯ್ತಾಯ್ತಳ್ರಿ ಅಕ್ಕ, ಆನ್ಲೈನ್ ಪೇಮೆಂಟ್ ಮಾಡಿಬಿಡ್ರಿ, ನನ್ನ ನಂಬರ್ ಕೊಡ್ತೀನಿ.
0: ಆನ್ಲೈನ್ ಮಾಡ್ಲೆ?
1: ಹ್ಮ್
0: ನಂಬರ್ ಹೇಳು.
1: ಹೇಳಿ.
0: ಆಯ್ತು ನೋಡು, ಮಾಡಿ ನೋಡಿ. ಆಗೈತೆ?
1: ಆಯ್ತಳ್ರಿ ಅಕ್ಕ, ಬಂದ.
0: ಆಯ್ತಪ್ಪ, ಥ್ಯಾಂಕ್ಸ್.
1: ಆಯ್ತ್ರಿ, ನಮಸ್ಕಾರ.
0: ಚಲೋ ಹುಷಾರಾಗಿರು.
1: ಆಯ್ತಾಯ್ತು, ನಮಸ್ಕಾರ ಅಕ್ಕ.
0: ನಮಸ್ಕಾರ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾನಂದ ಬೋಳಿಶೆಟ್ಟಿ ಹಾಗೂ ಶಿದರಾಯ್ ಎನ್ ಸಾಳುಂಕೆ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು

0: ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.
1: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕವನ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆಯನ್ನು ಕೇಳೋಣ.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30 ಬನ್ನಿ ಕೇಳೋಣ ಮತ್ತೆ ಕನ್ನಡ ಚಿತ್ರಗೀತೆಯ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಆಕಸ್ಮಿಕ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಇನ್ನು ಮುಂದೆ ಕೇಳಿ ದೇವತಾ ಮನುಷ್ಯ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಚಾಯ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇನ್ನು ಮುಂದೆ ಕೇಳಿ ಮದರಂಗಿ ಚಿತ್ರದ ಒಂದು ಗೀತೆಯನ್ನು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 10 ಗಂಟೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸಂಜೆ 5 ಗಂಟೆವರೆಗೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಹೊರತಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅತಿ

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು
1: ನಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೋರಿ ಫೀಲಿಂಗ್ ತೋರಿ ಗೋಲ್ಡನ್ ಲಂಬಾರಿ ತರ್ತೀನಿ ಬಂಗಾರಿ
0: ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ
0: ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಂಪಾದನೆ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ.
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯ 10:05:30. ಗಾನಗಂಗೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ನಿದ್ದೆಯಿಂದ ಎದ್ದೇಳೋದಕ್ಕೆ ಅಲ್ರಾಮ್ ಇಟ್ಟಿದ್ದೀನಿ ಅಂತ ಹೇಳೋ ಕಾಲ ಬಂದಿತ್ತು. ಆದರೆ ಈಗ ಊಟಕ್ಕೆ ಹೋಗೋದಕ್ಕೆ, ನೀರು ಕುಡಿಯೋದಕ್ಕೆ, ಮಾತ್ರೆ ತಗೊಳ್ಳೋದಕ್ಕೆ, ಯಾರನ್ನಾದರೂ ಭೇಟಿ ಮಾಡೋದಕ್ಕೆ, ಹಾಗೆ ಹೀಗೆ ಅಂತ ಎಲ್ಲದಕ್ಕೂ ಅಲ್ರಾಮ್ ಇಟ್ಕೊಳ್ತೀವಿ. ಅಷ್ಟೇ ಅಲ್ಲ, ಮನೆಯಲ್ಲಿ ಎಳೆ ಮಗು ಇದ್ರಂತೂ ಪ್ರತಿ 2 ಗಂಟೆಗೊಮ್ಮೆ

ಇತ್ತೀಚೆಗೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಮನೆಯಲ್ಲಿ ಒಬ್ಬರೋ ಇಬ್ಬರೋ ಇರ್ತಾರೆ, ಕೆಲಸದ ಅವಧಿಗಳು ಸಮಯಗಳು ಬೇರೆಯವರ ಜೊತೆ ಹೊಂದಾಣಿಕೆಯಾಗೋದು ಕಷ್ಟವಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಕೆಲವು ಮೂಲಭೂತವಾದ ಅಗತ್ಯಗಳಿಗೆ ನಾವು ಗ್ಯಾಜೆಟ್ಗಳ ಮೊರೆ ಹೋಗಬೇಕಾಗತ್ತೆ. ಅದು ಹೇಗೆ ಅಂತೀರಾ? ನಮ್ಮ ಕೆಲಸಗಳ ಮಧ್ಯೆ ನೀರು ಕುಡಿಯೋದನ್ನು ಕೂಡ ನಾವು ಮರೆತೋಗಿರ್ತೀವಿ ಒಂದೊಂದ್ಸಲ. ನೆನಪಿಸೋದಕ್ಕೆ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಅಂತಹ ಸಮಯದಲ್ಲಿ ಈ ರಿಮೈಂಡರ್ ಇಟ್ಕೊಂಡ್ರೆ ಅಲರಾಮ್ಗಳು ನಮಗೆ ಇದನ್ನು ಜ್ಞಾಪಿಸ್ತವೆ. ನಿಮಗೆ ವಿಚಿತ್ರ ಅನ್ನಿಸ್ಬಹುದು, ಜೊತೆಯಲ್ಲಿ ಕೂತು ಹರಟಿ ನಗುವವರ ಸಂಖ್ಯೆ ಈಗ ಕಮ್ಮಿ ಆಗ್ತಿದೆ. ಈ ಕೊರತೆಯನ್ನು ನೀಗಿಸೋದಕ್ಕೆ ಅಂತಲೇ ಕೆಲವು ಹಾಸ್ಯ ಘಟನೆಗಳ ಭಾಷಣಗಳ ತುಣುಕುಗಳನ್ನು ಸೇವ್ ಮಾಡಿಕೊಂಡು ಅಲರಾಮ್ ಇಟ್ಕೊಂಡು ಇವುಗಳನ್ನು ನೋಡ್ತಾರೆ ಕೇಳ್ತಾರೆ ಜನ. ಇದು ಒಂದು ರೀತಿಯಲ್ಲಿ ಒತ್ತಡ ಪರಿಹಾರ ಕ್ರಮ ಅಂತ ಅನ್ಸೋದಿಲ್ವಾ? ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಮೂಡಿಬಂದಿರುವ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್.

ಹೋಗ್ತಾರೆ ಕೇಳ್ತಾರೆ ಜನ. ಇದು ಒಂದು ರೀತಿಯಲ್ಲಿ ಒತ್ತಡ ಪರಿಹಾರ ಕ್ರಮ ಅಂತ ಅನ್ಸೋದಿಲ್ವಾ? ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಮೂಡಿಬಂದಿರುವ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಧನಿಯಾಗಿದ್ದಾರೆ ವಾಣಿ ಜಯರಾಮ್.

ಎಸ್ ನಾರಾಯಣ್ ಅವರು ಬರೆದು ಇಳಯರಾಜರವರು ಸಂಗೀತಕ್ಕೆ ಅಳವಡಿಸಿದ ಗುಲಾಬಿ ಚಿತ್ರದ ಯುಗಳಗೀತೆಯೊಂದನ್ನು ಕೇಳೋಣ. ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಕಾಲ ಎಷ್ಟೇ ಬದಲಾಗಲಿ, ಕೆಲಸಗಳ ರೂಪ ಬದಲಾಗಲಿ, ನಮ್ಮ ಜೊತೆಯಲ್ಲಿ ಯಾರಿರಲಿ ಇಲ್ಲದಿರಲಿ, ಒತ್ತಡಗಳು, ದುಃಖಗಳು, ಒಂಟಿತನ ಏನೇ ಇರಲಿ, ಅಥವಾ ಸುಖ, ಸಂತೋಷ, ಸಂಭ್ರಮ ಯಾವುದೇ ಬರಲಿ, ನಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆದರೆ ಮಾತ್ರ ಅಲ್ಲೊಂದು ನೆಮ್ಮದಿ. ಅಲಾರಾಂ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ಸಕಾಲದಲ್ಲಿ ನಿರ್ವಹಣೆ ಮಾಡ್ಬೋದು ಅನ್ನೋದಾದರೆ ಯಾಕಾಗಬಾರ್ದು ಅಲ್ವಾ? ನಮಗಂತಲೇ ಇರೋ ಸಾಧನಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಅದಕ್ಕಿಂತ ಸಮಾಧಾನದ ವಿಷಯ ಇನ್ನೊಂದಿಲ್ಲ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.

ಇದಾಗಿತ್ತು ಇವತ್ತಿನ ಗಾನಗಂಗೆ ಕಾರ್ಯಕ್ರಮ. ನಾಳೆ ಮತ್ತೆ ಬೆಳಗ್ಗೆ 9:30 ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳಬಹುದು. ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತಿನ ಸುನ್ಹೆರೆ ಪಲ್ ಕಾರ್ಯಕ್ರಮದ ಮೊದಲ ಗೀತೆ ಶಾಗಿರ್ದ್ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಐ ಎಸ್ ಜೋಹರ್.

0: में हाथ डाल ऐ गुल चेहरा परी जमाल मुद्दत से दिल उदास दादा दास है तेरे होठों की प्यास है ऐ दिल पर मेरे लब पर कब छलकेगा तेरे लब का जा जा जा जा जा आम
1: ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಿಡುಗಡೆಯಾದ ಚೋರಿ ಚೋರಿ ಚಿತ್ರದ ಗೀತೆಯನ್ನು ಕೇಳೋಣ ಮನ್ನಾಡೆ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಗಳಲ್ಲಿ ಸಾಹಿತ್ಯ ಹಸರತ್ ಜೈಪುರಿ ಸಂಗೀತ ಶಂಕರ್ ಜೈಕಿಶನ್

ಆಶಾ ಭೋಂಸ್ಲೆಯವರ ಧ್ವನಿಯಲ್ಲಿ ಯೇ ರಾತ್ ಫಿರ್ನ ಆಯಿಗೆ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಎಸ್ಎಚ್ ಬಿಹಾರಿ ಅವರದ್ದು, ಸಂಗೀತ ಓಪಿ ನಯ್ಯಾರವರದ್ದು.

ವಿಕ್ಟೋರಿಯಾ ನಂಬರ್ 203 ಚಿತ್ರದ ಗೀತೆನ ಕೇಳಿದ್ರಿ. ದನಿಯಾಗಿದ್ದವರು ಕಿಶೋರ್ ಕುಮಾರ್, ಇಂದೀವರವರ ಸಾಹಿತ್ಯ ಕಲ್ಯಾಣ್ಜಿ ಆನಂದ್ಜಿಯವರ ಸಂಗೀತ ಈ ಗೀತೆಗಿತ್ತು. ಇನ್ನು ಮುಂದೆ ಕೇಳೋಣ ಸೀತಾ ಅವ್ರ ಗೀತ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಆನಂದ್ ಭಕ್ಷಿಯವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಸುನಹರ ಪಲ್ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿರುವ ಕೊನೆಯ ಗೀತೆ ಪಪ್ಪಿ ಲಹರಿಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಜಸ್ಟಿಸ್ ಚೌಧರಿ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಆಶಾ ಭೋನ್ಸ್ಲೆ ಹಾಗೂ ಕಿಶೋರ್ ಕುಮಾರ್.

0: ಲವ್ ಮಮ್ಮಾ ಮಿಯಾ.
1: ಈ ಗೀತೆಯೊಂದಿಗೆ ಇವತ್ತಿನ ಸುನ್ಹೆರೆ ಪಲ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮವನ್ನು ಯಾವ ಜನ್ಮದ ಮೈತ್ರಿ ಚಿತ್ರದ ಗೀತೆಯೊಂದಿಗೆ ಆರಂಭಿಸುತ್ತೇವೆ. ಈ ಗೀತೆಗೆ ದನಿಯಾಗಿದ್ದಾರೆ ಪಿ ಸುಶೀಲಾ, ಗೀತ ರಚನಾಕಾರರು ಗೀತಪ್ರಿಯ. ಈ ಗೀತೆಯನ್ನು ರಾಗಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್.

ಸೋರಟ್ ಅಶ್ವತ್ ಅವರು ಬರೆದು ರಮೇಶ್ ನಾಯ್ಡು ಅವರು ರಾಗ ಸಂಯೋಜನೆ ಮಾಡಿರುವ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಕೇಳೋಣ. ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಸಗಸನಿ ಸಗಮ ಚೈತ್ರದ ಕುಸುಮಾಂಜಲಿ.
1: ಕುದುರೆ ಮುಖ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಡಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಟಿಜಿಲಿಂಗಪ್ಪನವರದ್ದು.

ಮಯ್ಯರ್, ಹೆಚ್ ಶೇಷಗಿರಿರಾವ್ ಹಾಗೂ ಎಸ್ ವಿ ವೆಂಕಟರಾಮನ್ ಅವರು ಸಂಗೀತ ನಿರ್ದೇಶನ ಮಾಡಿರುವ ಜೀವನ ನಾಟಕ ಚಿತ್ರದ ಗೀತೆಯನ್ನು ಕೇಳೋಣ. ಬಿ ಜಯಮ್ಮ ಹಾಗೂ ಎಸ್ ವಿ ವೆಂಕಟರಾಮನ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಬರೆದವರು ಬಿ ಪುಟ್ಟಸ್ವಾಮಯ್ಯ.

ಸಹೋದರರ ಸವಾಲ್ ಚಿತ್ರದ ಗೀತೆಯನ್ನು ಕೇಳೋಣ. ಬರೆದಿದ್ದಾರೆ ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದ್ದಾರೆ ಸತ್ಯಂ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

ಇನ್ನೀಗ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹೆಚ್ಎಲ್ ಶೇಷಚಂದ್ರ ಅವರ ರಚನೆಯನ್ನು ಕೇಳೋಣ. ಅನುಗ್ರಹ ಚಿತ್ರಕ್ಕಾಗಿ ರಾಜನ್ ನಾಗೇಂದ್ರ ಅವರು ಈ ಗೀತೆಯನ್ನು ರಾಗಕ್ಕೆ ಅಳವಡಿಸಿದ್ದಾರೆ.

ಸ್ತ್ರೀ ರತ್ನ ಚಿತ್ರಕ್ಕಾಗಿ ಮೀನಾ ಕಪೂರ್ ಹಾಗೂ ನಾಗೇಂದ್ರ ಅವರು ಹಾಡಿರುವ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಬರೆದವರು ವಿ ಶ್ರೀನಿವಾಸ ಅಯ್ಯಂಗಾರ್, ರಾಗ ಸಂಯೋಜನೆ ಮಾಡಿದವರು ಕಶ್ಯಪ್.

ಬಾಳು ಜೇನು ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಯನ್ನು ಹಾಡಿದವರು ಎಸ್ ಜಾನಕಿ ಹಾಗೂ ಕೆಜೆ ಜಯಸುದಾಸ್. ಈ ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ರಾಗ ಸಂಯೋಜನೆ ಮಾಡಿದ್ದವರು ಜಿ ಕೆ ವೆಂಕಟೇಶ್.

0: ಇದಾಗಿತ್ತು ಇವತ್ತಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
0: ಸಮಯ 11:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೆ ಲಿಯೇ ಪಹಲಾ ಕದಮ್ ಹೈ ಮತದಾನ್ ಇಸ್ಲಿಯೆ ಭಾರತ ಕಾ ಹರ್ ನಾಗರಿಕ್ ಜೋ 18 ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನೋ ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೈ

0: रहेगा।
1: दक्षिण कन्नड जिले मंगलूरिन पिलिकुळ अभिवृद्धि प्राधिकार के विज्ञान हागू तंत्रज्ञान खाते सचिव एनएस बोसराजु भेटी नीडी कागद रहित हागू तंत्रज्ञान आधारित ई टिकेटिंग व्यवस्थेगे चालने नीडिदरु। हुब्बळ्ळि ग्रामीण डीवाईएसपी कचेरी आरंभिसलु मुख्यमंत्री सिद्धरामय्य हागू गृह खाते सचिव डॉ जी परमेश्वर अवरु निर्देशिसिद्दारे। आर्थिक इलाखेयिंद ओप्पिगे नीडलागिदे। ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು ಮೂವರು ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವರ್ಷ ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವರ್ಷ ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ವರ್ಷದ ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ ನಾಗನೂರು ತಾಂಶಿ ಗ್ರಾಮಗಳಲ್ಲಿ ಗಾಳಿ ಅಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟ್ರೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
4: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜವದನಾ ಬೇಡುವೆ ಗೌರಿ ತನಯ.

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜುರ್ಟಿಗೆ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾತ್ ಪವನ್ ಜೋಶಿ, ಹಾರ್ಮೋನಿಯಂ ಸಾತ್ ಡಾಕ್ಟರ್ ಸುನಂದ ಸಾಲ್ವಾಡಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ

0: ಚಿತ್ರಗೀತೆಗಳ ಮೆಲುಕು ಸುನಿಹರಿ ಪಲ್
1: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11 ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 meter ಅಂದರೆ 600 kilohertz ಹಾಗೂ DRM ತರಂಗಾಂತರ 600 kilohertz ಗಳಲ್ಲಿ.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ವಿ ಮಧುಸೂದನ್.
2: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನು ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
3: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
2: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
3: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ, ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರಬೇಕು ಅಂತ?
3: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ

0: ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸ್ಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
1: ಸಾಮಾನ್ಯ ಮನುಷ್ಯರು ಏನು ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ
0: ಮಾಡಬಹುದು.
1: ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು ಮೂರು ಹೊತ್ತು ಕೂಡ ಅಂತದ್ದು, ವಾರಗಟ್ಟಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
0: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು ಒಂದು ವಾರ ಎರಡು ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೆ ಈಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನು ನಾವು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
1: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂತ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
0: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಅವರು ಸೇವಿಸಬಹುದು.
1: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋದನ್ನ ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
0: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಿಂದ್ರೆ ಸೇವಿಸಬೇಕು.
1: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೆ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
0: ಎರಡನ್ನು ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
1: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರಬೇಕು?
0: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
1: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯ ಅಥವಾ ಏನು ವಿಶ್ರಾಂತಿ ಅಂತ?
0: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ. ಅದು ನಿದ್ರೆ ರೂಪದಲ್ಲಿ ಇರ್ಬೋದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರ್ಬೋದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶ್ವಲಿ ನೋಡೋ ಹಾಗೆ ಹೆರಿಗೆಯಾದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸೋಂಥದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
1: ರೆಸ್ಟ್ ಅಂದ್ರೆ ಸುಮ್ಮನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ಒಂದು ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
0: ಮತ್ತೆ ತಾಯಿ ಮಗು ಒಂದು ಪಕ್ಕಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನು ಕೂಡ ಚೆನ್ನಾಗುತ್ತೆ.
1: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
0: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ ಮತ್ತೆ ಸಿಜೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂಥದ್ದು ಸಾಕಾಗುತ್ತೆ. ನಂತರದ ದಿನಗಳ

0: ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂಥ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು. ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
1: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನು ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
0: ಅದೇ, 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರ್ದು. ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬೋದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
1: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
0: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂಥ ಹಿರಿಯರು. ಆ ತರ ಮಾಡೋ ಅವಶ್ಯಕತೆ ಇಲ್ಲ. ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕನುಗುಣವಾಗಿ ಅವರು ಉಡುಪನ್ನ ಧರಿಸಬೇಕು.
1: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು?
0: ಸಾಮಾನ್ಯವಾಗಿ ಹೆರಿಗೆಯಾದ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ. ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲ ಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವುದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
1: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನು ಅವರು ಪಡೆದುಕೊಳ್ಳಬೇಕಾಗುತ್ತೆ?
0: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂಥ ಆಹಾರ ಸೇವನೆಯನ್ನು ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನ ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಆವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
1: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯೋ ತಪ್ಪು?
0: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ, 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ.
1: ಇನ್ನು ಪ್ರಸವದ ನಂತರ ಎದೆ ಹಾಲು ಉಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನು ಹೇಳಿ?
0: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ

0: ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೆ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರ್ದು, ಅದನ್ನ ಚೆಲ್ಲಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರ್ದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನೋ ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ ಅಯ್ಯೋ ನಮಗೆ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ ಒಂದು 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಮತ್ತೆ ವಾತಾವರಣನೂ ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು. ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗುತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿಯಂದ್ರೂ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರ ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗ್ಬಹುದು.
1: ಇತ್ತೀಚೆಗೆ ಒಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
0: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
1: ಹೆಚ್ಚು
0: ಸೂಕ್ತ ಅಂತ ಅನ್ಸುತ್ತೆ.
1: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
0: ಇದು ಏನು ಅಂತಂದ್ರೆ ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ ಯೂಶ್ವಲಿ ಎದೆ ಹಾಲು ಉಣಿಸುವಂತ ಎಲ್ಲಾ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸ್ತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ 2ನೇ ಮಗುವಿಗೂ ಕನಿಷ್ಠ ಒಂದು 3 ವರ್ಷಗಳ ಅಂತರವನ್ನ ಅವರು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಅವಳು ಸಹಜ ಸ್ಥಿತಿಗೆ ಮರಳಲು ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲನೇ ಮಗುವಿನ ಪಾಲನೆಗೆ ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭ ಧರಿಸಿದ್ದೆ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರ್ಬೋದು ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆನೂ ಕೂಡ ಆಗ್ಬೋದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ, ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು, ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸ್ತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ಸು ಇದೆ. ಏನಂದ್ರೆ ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ

0: ಅವರು ಆಸ್ಪತ್ರೆ ಭೇಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ಟಿಯನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ಟಿ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ಟಿಯನ್ನು ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭ ಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸ್ದ ಇಮಿಡಿಯೇಟ್ ಆಗಿ ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ಟಿ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್ ಅದನ್ನ ಹಾಕ್ಸ್ಕೊಂಡಿದ್ರಿಂದ ನಾನು ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್ ಮೇಡಮ್ ಅದನ್ನ ಹಾಕ್ಸ್ಕೊಂಡಿರೋದ್ರಿಂದ ನಾನು ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕಾಪರ್ಟಿಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದೆಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯೂ ಕೂಡ ಅವ್ರಿಗಿರೋದಿಲ್ಲ. ಯಾವ್ದಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು, ಇದನ್ನ ಅವರು ಅಳವಡಿಸ್ಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವ್ರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತಾನೋ ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂತ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ ಜೊತೆಯಲ್ಲಿರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್

0: ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವರು ಕರ್ಕೊಂಡು ಹೋಗೋದಿಲ್ಲ. ಬೇರೆ ಬೇರೆ ಸೋಂಕಾಗಿದೆ ಅಂತಾನೋ ಇನ್ನೇನೋ ಆಗಿದೆ ಅಂತಾನೋ ಇನ್ನೇನೋ ಮಾಡಿಸುವಂತದನ್ನ ನಾವು ನೋಡ್ತೀವಿ. ಹಾಗ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣ್ಬೋದು. ಮತ್ತು ನನ್ನ ಫೋನ್ ನಂಬರ್ 9343-99-5917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.
0: 9343-99-5917.
1: ಒಳ್ಳೆಯದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್ ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ AIF, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOs, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟಪ್ಗಳಿಗೆ 2.5 ಕೋಟಿವರೆಗೆ 3% ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂಥ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ

0: ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ಉತ್ತೇಜನವನ್ನು ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆ ಅಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ. ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ OTPಯನ್ನು ಪಡಿಬೇಕು. OTPಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ IDಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು ರೈತರ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಪರಿಶೀಲನೆ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅನುಮೋದನೆಗೊಂಡರೆ ಒಪ್ಪಿತ ನಿಯಮಗಳ ಪ್ರಕಾರವಾಗಿ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಯೋಜನೆಯ ಪರಿಪೂರ್ಣ ವಿವರ. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ವಿಷಯ, ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಯಾರು?
1: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಈ ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ UG 2026 ಮರುಪರೀಕ್ಷೆ, ಮುಂದಿನ ವರ್ಷ CBT ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. IPL T20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ UAEಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು UAE ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ UAE ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ UG 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು CBI ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ NTA ಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ.

0: ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರಮಾಣಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡಾ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADA ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ

ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ

0: ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28 ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕಾರ್ಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21 ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪಕ್ಕದ ಮನೆ ಹುಡುಗಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ತೌಡೂರ್ ಕೇಶವ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜೇಶ್ ರಾಮನಾಥ್.

0: ಡಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
3: ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು, ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ.

ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯರ ಮಾತು ಇನ್ನೆತ್ತ ತಿರುಗುತ್ತಿತ್ತೋ ಅಷ್ಟರಲ್ಲಿ ಶ್ರೀಕೃಷ್ಣನ ಆಣತಿಯಂತೆ ಯಜ್ಞಾಶ್ವವನ್ನು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಯಜ್ಞಾಶ್ವ ಅಂದಿನ ವಿಶೇಷ ಆಕರ್ಷಣೆ. ಬಹು ರಮ್ಯವಾಗಿ ಅನೇಕ ಲಕ್ಷಣಗಳಿಂದ ಕೂಡಿದ್ದ ಯಜ್ಞಾಶ್ವವನ್ನು ತಂದು ನಿಲ್ಲಿಸಲು ಧರ್ಮರಾಜ ಅಪ್ಪಣೆ ಇತ್ತಿದ್ದಾನೆ. ಗಂಧ ಪುಷ್ಪಾಕ್ಷತೆಗಳಿಂದ ವಸ್ತ್ರಾಭರಣಗಳಿಂದ

ಈ ರೀತಿಯಾಗಿ ಎಲ್ಲರೂ ಯಜ್ಞಾಶ್ವವನ್ನು ಮುತ್ತಿಕೊಂಡು ನೋಡುತ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ್ದು ನಡೆದು ಹೋಯಿತು. ಆ ಸಮಯದಲ್ಲಿ ಸಾಲ್ವನೆಂಬ ದಾನವನ ತಮ್ಮನಾದ ಅನುಸಾಲ್ವನೆಂಬುವನು ಶ್ರೀಕೃಷ್ಣನೊಂದಿಗಿನ ಪೂರ್ವ ವೈರದಿಂದ ಆ ಕುದುರೆಯನ್ನು ಮೋಸದಿಂದ ಹೊತ್ತೊಯ್ದು ಅದರ ರಕ್ಷಣೆಗೆ ತನ್ನ ಸೇನೆಯನ್ನು ಹದ್ದಿನ ಆಕಾರದಲ್ಲಿ ನಿಲ್ಲಿಸಿ ಮುಂದೆ ತಾನೇ ನಿಂತು ಸುಧಾರನೆಂಬ ಆಪ್ತ ಮಂತ್ರಿಯನ್ನು ಕುರಿತು ಹೀಗೆ ಹೇಳುತ್ತಾನೆ.

ಸುಧಾರನೆಂಬ ಆಪ್ತ ಮಂತ್ರಿಯೊಂದಿಗೆ ಅನುಸಾಲ್ವ ಹೇಳುತ್ತಿದ್ದಾನೆ, ನಮ್ಮ ಅಣ್ಣನಾದ ಸಾಲ್ವಭೂಪಾಲನನ್ನು ಕೊಂದು ನಮ್ಮ ಶೋಭನಗರವನ್ನು ಹಾಳು ಮಾಡಿದ ಆ ಬೆಣ್ಣೆಕಳ್ಳನ ಕೊಬ್ಬಿದ ಹೊಟ್ಟೆಯಲ್ಲಿ ಹೊಸ ಸುಣ್ಣವನ್ನು ಸುರಿದು ನೀರರಿಯುತ್ತೇನೆ. ಯಾದವರು ಹಾಗೂ ಪಾಂಡವರನ್ನು ಯುದ್ಧದಲ್ಲಿ ಘಾಸಿ ಮಾಡುತ್ತೇನೆ. ಶತ್ರುವಾದವನು ನನ್ನ ಮುಂದೆ ಸುಳಿದು ಉಳಿಯುವುದುಂಟೆ ಎಂದು ಜಂಬದಿಂದ ಹೇಳುತ್ತಿದ್ದ.

ತನ್ನೊಂದಿಗೆ ಯುದ್ಧಕ್ಕೆ ಬಂದು ನಿಂತಿರುವ ಸೈನಿಕರಿಗೆ ಹುರಿದುಂಬಿಸುತ್ತಾ ಮಾತನಾಡುತ್ತಿದ್ದಾನೆ ಅನುಸಾಲ್ವ. ಇಂದು ಈ ಯುದ್ಧದಲ್ಲಿ ಕೃಷ್ಣನೊಂದಿಗೆ ಯುದ್ಧ ಮಾಡದವನು ನನ್ನ ಶತ್ರು, ಅವರೊಂದಿಗೆ ಸೆಣಸುವವನೇ ನನ್ನ ಪರಮಾಪ್ತ. ಈ ದಿನ ಈ ಗೊಲ್ಲನೊಂದಿಗಿನ ಯುದ್ಧದಲ್ಲಿ ನನ್ನ ಜೊತೆಯಲ್ಲಿ ಸಹಾಯಕರಾಗಿ ನಿಲ್ಲುವವರಿಗೆ ಸಕಲ ಸಂಪತ್ತನ್ನು ನೀಡುತ್ತೇನೆ. ಒಂದು ವೇಳೆ ಅವರು ಹಿಂದೆ ಅನ್ಯಾಯವೆಸಗಿದ್ದರೂ ಅವರಿಗೆ ಕ್ಷಮೆ ಸಲ್ಲುತ್ತದೆ. ವೀರರಾಗಿ ಹೋರಾಡೋಣ ಬನ್ನಿ ಎಂದು ಕರೆ ನೀಡುತ್ತಿದ್ದಾನೆ.

ಈ ರೀತಿಯಾಗಿ ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಿದ್ದಾನೆ ಅನುಸಾಲ್ವ. ಈ ರೀತಿ ಸೊಕ್ಕಿನಿಂದ ಅನುಸಾಲ್ವನು ಹೇಳಿದ ಮಾತುಗಳನ್ನು ಸುಧಾರನು ಸೇನೆಯಲ್ಲಿ ಡಂಗುರ ಸಾರಿಸಿದ್ದಾನೆ. ಪ್ರಳಯ ಕಾಲದ ಮೋಡಗಳಿಂದ ಹೊರಟ ಗುಡುಗು ಸಿಡಿದುಗಳ ಗರ್ಜನೆಯಂತೆ ಅನುಸಾಲ್ವನ ಸೇನೆಯ ವಾದ್ಯಘೋಷವು ಮೊಳಗುತ್ತಿದೆ.

ಅನುಸಾಲ್ವನು ಕುದುರೆಯನ್ನೊಯ್ದ ಭರಕ್ಕೆ ಅಲ್ಲಿದ್ದ ಸ್ತ್ರೀಯರು ಚಲ್ಲಾಪಿಲ್ಲಿಯಾದರು. ಮುನಿಗಳು ಹೆದರಿದರು. ಜನರೆಲ್ಲರೂ ತಲ್ಲಣಿಸಿದರು. ಧರ್ಮಜನು ಇದೇನು ಎಂದು ಚಿಂತಿಸುತ್ತಿದ್ದನು. ಉಳಿದವರು ಈ ಅದ್ಭುತ ಎಲ್ಲಿಯದು ಎಂದು ಬೆರಗಾದರು. ಶ್ರೀಕೃಷ್ಣನು ತಲೆದೂಗಿ ತನ್ನ ಪಟುಭಟರಿಗೆ ಹೀಗೆಂದು ಹೇಳುತ್ತಿದ್ದಾನೆ,

ಈ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವನು ಇವನು ಸಾಲ್ವನ ತಮ್ಮ ಅನುಸಾಲ್ವ. ನಾವು ಸಾಲ್ವನನ್ನು ಸಂಹರಿಸಿದೆವೆಂಬ ಕೋಪಕ್ಕೆ ತನ್ನ ಶಕ್ತಿಯನ್ನು ತೋರಿಸಲೆಂದು ಅತಿ ಬಲಿಷ್ಠವಾದ ಸೈನ್ಯದೊಡನೆ ಪರರಾಜ್ಯಕ್ಕೆ ಭಯವಿಲ್ಲದೆ ಬಂದು ನಮ್ಮ ಕುದುರೆಯನ್ನು ಹಿಡಿದಿದ್ದಾನೆ. ನಾವು ಪರಾಕ್ರಮಿಗಳೆಂಬ ಮಾತು ಇನ್ನು ಸಲ್ಲದು, ಭಲೇ ದಾನವ ಎಂದು ಶ್ರೀಕೃಷ್ಣನು ಅನುಸಾಲ್ವನನ್ನು ಹೊಗಳುತ್ತಿದ್ದಾನೆ.

0: ಅನುಸಾಲ್ವನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ಯಾರಿದ್ದಾರೆ? ಅವರಿಗೆ ಇದೋ ವೀಳೆಯ, ಪ್ರತಿಜ್ಞೆಯನ್ನು ಪೂರೈಸಬಲ್ಲ ವೀರರು ಈ ವೀಳೆಯವನ್ನು ಹಿಡಿಯಲಿ ಎಂದು ಶ್ರೀಕೃಷ್ಣನು ಹೇಳಲು ವೀರರು ಅಂಜಿ ಸುಮ್ಮನಾದರು. ಆಗ ಪ್ರದ್ಯುಮ್ನ, ಈ ಕುದುರೆಯನ್ನು ನಾನು ತಂದು ಕೊಡದಿದ್ದರೆ ನನಗೆ ವೃಷಲೀರಮಣನ ಗತಿ ಬರಲಿ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾ ವೀಳೆಯವನ್ನು ಪಡೆದು ಯುದ್ಧಕ್ಕೆ ಹೊರಟಿದ್ದಾನೆ.
1: ಬಳಿಕ

ನಂತರ ಕರ್ಣನ ಮಗನಾದ ವೃಷಕೇತು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ದೇವ, ಈ ಯುದ್ಧದಲ್ಲಿ ಅನುಸಾಲ್ವನನ್ನು ಗೆದ್ದು ಆತನನ್ನು ನಿಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ, ಹಾಗೆ ಮಾಡದಿದ್ದಲ್ಲಿ ಬ್ರಹ್ಮಹತ್ಯಾ ದೋಷ ನನಗೆ ಬರಲಿ ಎಂದು ಹೇಳಿ ವೀಳೆಯಕ್ಕೆ ಕೈಯೊಡ್ಡಿದ್ದಾನೆ. ಅವನನ್ನು ಕಂಡು ಬಹು ಪ್ರೇಮದಿಂದ ಪರಮಾತ್ಮ ಆತನನ್ನು ತೊಬ್ಬಿ ಅವನಿಗೆ ವೀಳೆಯವನ್ನು ಕೊಟ್ಟು ಕಳುಹಿಸಿಕೊಡುತ್ತಿದ್ದಾನೆ.

0: ಆಹಬಗೆನಲಿದು
1: ಯೋಗಿಗಳ ವಿಜಯವನ್ನು ಸಾರುವ ಮೀನಧ್ವಜವನ್ನು ತನ್ನ ರಥಕ್ಕೆ ಅಳವಡಿಸಿದ್ದಾನೆ. ವಿದ್ಯುದ್ವೇಗದಲ್ಲಿ ಚಲಿಸಬಲ್ಲ ಕುದುರೆಗಳನ್ನು ಹೂಡಿಕೊಂಡು ಸೂರ್ಯರಶ್ಮಿಯನ್ನು ಹೀಗಳೆಯುವ ಮಣಿಕಚಿತವಾದ ರಥವನ್ನು ಸಾರಥಿಯು ತಂದು ನಿಲ್ಲಿಸಲು ಮನ್ಮಥನು ಆ ರಥದಲ್ಲಿ ಏರಿದ್ದಾನೆ. ಬಿಲ್ಲು ಬಾಣಗಳನ್ನು ಹಿಡಿದು ಒಮ್ಮೆ ಶಿಂಜಿನಿಯನ್ನು ನೆಳೆದು ನೋಡಿ ನಂತರ ಯುದ್ಧಕ್ಕೆ ಹೊರಟಿದ್ದಾನೆ ಪ್ರದ್ಯುಮ್ನ.

ಪ್ರದ್ಯುಮ್ನನನ್ನು ನೋಡಿ ಅನುಸಾಲ್ವ, ಈತ ಕೃಷ್ಣನಂತೆಯೇ ಕಂಡರೂ ಕೃಷ್ಣನಲ್ಲ, ಗರುಡಧ್ವಜವಿಲ್ಲ, ಮೀನಧ್ವಜವಿದೆ, ಆದ್ದರಿಂದ ಇವನು ಅವನ ಮಗನಿರಬಹುದು, ಇವನನ್ನು ನಾನೇ ವಿಚಾರಿಸಿಕೊಳ್ಳುತ್ತೇನೆ ಎಂದು ಸೇನೆಯನ್ನು ಹಿಂದಕ್ಕೆ ಸರಿಯಲು ಹೇಳಿ ತಾನೇ ಪ್ರದ್ಯುಮ್ನನನ್ನು ತಡೆದಿದ್ದಾನೆ. ಪ್ರದ್ಯುಮ್ನಾದರೂ ತನ್ನ ವಿಲ್ಲಿಗೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪ್ರಖ್ಯಾತ ಪಂಚಬಾಣಗಳನ್ನು ಹೂಡಿ ಪ್ರಯೋಗಿಸಿದ್ದಾನೆ ಅನುಸಾಲವನೆ.

ಪಂಚಬಾಣಗಳನ್ನು ಪ್ರಯೋಗಿಸಿದ ಪ್ರದ್ಯುಮ್ನನನ್ನು ಕಂಡು ಅನುಸಾಲ್ವ ಹಾಸ್ಯ ಮಾಡುತ್ತಾ ಹೇಳುತ್ತಿದ್ದಾನೆ, ಪ್ರಸಿದ್ಧ ಪಂಚಬಾಣಗಳನ್ನು ನಮ್ಮ ಮೇಲೆ ಪ್ರಯೋಗಿಸುತ್ತಿರುವೆ, ನಾವು ಇಂದ್ರಿಯ ನಿಗ್ರಹಿಗಳಲ್ಲ ವಿರಹಿಗಳೂ ಅಲ್ಲ, ಹಾಗಿರುವಾಗ ನಮ್ಮ ಮೇಲೆ ಅರವಿಂದವೇ ಮೊದಲಾದ ಪಂಚಬಾಣಗಳನ್ನು ಹೇಗೆ ಪ್ರಯೋಗಿಸುತ್ತಿರುವೆ? ಯುದ್ಧದಲ್ಲಿ ನಮ್ಮ ಬಳಿ ಕಬ್ಬಿನ ಬಿಲ್ಲು, ದುಂಬಿಯ ಹೆದೆ, ಹೂವಿನ ಬಾಣಗಳು ಯಾವುದೂ ಇಲ್ಲ, ಆದರೆ ಈ ನಮ್ಮ ಬಾಣದ ರುಚಿಯನ್ನು ನೋಡು ಎಂದು ಹೇಳಿ ಅನುಸಾಲ್ವನು ತೀಕ್ಷ್ಣವಾದ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ.

0: ಹರಿ ಯೋಧನು ಎಡಗಾಲ್ ದುದಿಯೊಳು
1: ಜನಮೇಜಯ ಮಹಾರಾಜ. ಅನುಸಾಲ್ವನ ತೀಕ್ಷ್ಣವಾದ ಬಾಣವು ಪ್ರದ್ಯುಮ್ನನ ಎದೆಯನ್ನು ಭೇದಿಸಲು ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಸಾರಥಿ ರಸವನ್ನು ತಿರುಗಿಸಿ ಕೃಷ್ಣನ ಬಳಿಗೆ ತರುತ್ತಾನೆ. ಪೆಟ್ಟುದಿಂದ ಮಗನನ್ನು ಕಂಡು ಕೃಷ್ಣ ಮಹಾಪರಾಕ್ರಮದಿಂದ ಹೋರಾಡಿ ಶತ್ರು ನಿಗ್ರಹವನ್ನು ಮಾಡುತ್ತೇನೆಂದು ಯೋಚಿಸಿದರೆ ಹೇಡಿಯಂತೆ ಪೆಟ್ಟುದಿಂದು ಬಂದಿದ್ದೀಯೇ, ಈ ನನ್ನ ಮಗನೇ, ಛೇ, ನಿನ್ನನ್ನೇನು ಮಾಡಲಿ ಎಂದು ಕೋಪದಿಂದ ಪ್ರದ್ಯುಮ್ನನ್ನು ಎಡಗಾಲಿನಿಂದ ಒದೆಯುತ್ತಾನೆ.

0: ಕೃಷ್ಣನಿಗೆ ಮಗನ ಮೇಲಿನ ಸಿಟ್ಟು ಹೆಚ್ಚುತ್ತಾ ಹೋಯಿತು. ಆತ ಕೋಪದಿಂದ ಹೇಳುತ್ತಿದ್ದಾನೆ, ನಾಚಿಕೆ ಇಲ್ಲದೆ ದ್ವಾರಾವತಿಯ ನಾರಿಯರ ಮುಂದೆ ಹೇಗೆ ಹೊಗಳು ಸಾಧ್ಯ? ಕಾಡಿಗೆ ಹೋಗೆಂದರೆ ಅಲ್ಲಿನ ಋಷಿಗಳಿಗೆ ನೀನು ವಿರೋಧಿ. ಎಲ್ಲಿಗೆ ಹೋದರೂ ನಿನ್ನನ್ನು ವಿಷಮ ವಿರಹಿತ ಎಂದು ದೂರ ಮಾಡುತ್ತಾರೆ. ಇನ್ನು ನಿನಗೆ ಆಶ್ರಯ ಕೊಡುವವರು ಯಾರಿದ್ದಾರೆ? ನಿನ್ನ ಬೀಗನಾದ ಬಾಣಾಸುರನ ಬಳಿಗೆ ಹೋಗೋಣವೆಂದರೆ ಅಲ್ಲಿ ನಿನ್ನ ಕಡುವೈರಿ ಶಿವನಿದ್ದಾನಲ್ಲ, ಇನ್ನು ನಿನಗೆ ಅನಂಗತ್ವವೇ ಗತಿ ಎಂದು ಹೇಳಿ ಮಗನನ್ನು ಜರಿಯುತ್ತಿದ್ದಾನೆ ಶ್ರೀಹರಿ.
1: ಕಾ

ಕೃಷ್ಣ ಪ್ರದ್ಯುಮ್ನನ್ನು ಒದೆಯರು ಅದನ್ನು ಸಹಿಸದೆ ಭೀಮಸೇನ ಪಕ್ಕಕ್ಕೆ ಬಂದು ನಿಂತು ಹೇಳುತ್ತಿದ್ದಾನೆ, ಸೋತು ಬಂದ ಮಗನಿಗೆ ಕಾಲಿನಿಂದ ಒದೆಯಲುಂಟೆ ಕೃಷ್ಣ, ಈತನೇನು ಸೋತೇ ಮರಳಿದ್ದಾನೇನು, ಅಕಸ್ಮಾತ್ತಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಇರಲಿ, ಕರ್ಣನ ಮಗ ವೃಷಕೇತುವಿಗೆ ಸಹಾಯಕರಾಗಿ ಯಾರನ್ನಾದರೂ ಕಳುಹಬೇಡವೇ ಎಂದು ಭೀಮನು ಕೇಳಲು, ನೀನೇ ಹೋಗಿ ಸಹಾಯವನ್ನು ಮಾಡು ಎಂದು ಕೃಷ್ಣ ಅಪ್ಪಣೆಯನ್ನಿತ್ತಿದ್ದಾನೆ. ಅದರಂತೆ ಶ್ರೀಹರಿಯಿಂದ ಅಪ್ಪಣೆ ಪಡೆದು ಭೀಮಸೇನನು ಗೆಲ್ಲುವ ತವಕದಿಂದ ಸಿಂಹನಾದ ಮಾಡುತ್ತಾ ಬಿಲ್ಲುಬಾಣಗಳನ್ನು ಹಿಡಿದು ಯುದ್ಧಕ್ಕಾಗಿ ಬರುತ್ತಿದ್ದಾನೆ.

ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ವೃಷಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹೆಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೆ ಎಂದು ಪ್ರಶ್ನಿಸಿದಾಗ

0: ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೆ. ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿದೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗೀತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೇವೆ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ

0: ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ KS ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, NRಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು, ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು, 20 ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ

0: ವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಈ ಬೋಯರ್ ಯುದ್ಧ ಶುರು ಆಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ದರು ಆಫ್ರಿಕಾ ಕೆಲಸ ನೋಡ್ಕೋ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ್ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಸೆರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೀನಿ ಅಂತ ಒಪ್ಕೊಂಬಿಟ್ಟೆ. ಆಗ ನೇಪಾಳ ಭಾರತೀಯರು ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕ್ಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವ್ರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಕರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ. ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳೋ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನಾನು ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನತ್ತೆ ಸಿದ್ಧ ಮಾಡ್ತಾ ಇದ್ದೀನಿ. ಸೇವೆಯ ಪ್ರತಿಫಲ ಸೇವೆನೆ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋಕೆ ನಮಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರುಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನಕ್ಕೆ ಗಾಂಧಿ ಬಂದರು. ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು. ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು. ನೀವು ಪುಸಲಾಯಿಸಿದರೆ ನಿಮ್ಮ ತಾಳಕ್ಕೆ ಕುಣಿತಾರವರು, ಆದರೆ ಅವುಗಳನ್ನ ಧರಿಸೋದನ್ನು ನೀವು ಒಪ್ಪೋದಿಲ್ಲ. ನನಗೆ ಅರ್ಥ ಆಗ್ತದೆ,

ನನ್ನ ಸೊಸೆಯರ ವಿಚಾರ ಹೆಂಗೆ? ಅವು ಬೇಕೇ ಬೇಕು. ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಅದ್ರ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ. ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗಿಷ್ಟ ಇಲ್ಲಲ್ಲ. ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ. ಹಾಗೂ ಒಡವುಗಳು ಕೂಡಲೇ ಬೇಕಾದ ನಾನಿದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯಿತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಈಗಲೇ ನನ್ನ ಒಡವೆಗಳು ಒಂದು ಇಲ್ದಂಗೆ ಮಾಡಿದ್ದೀರಿ. ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕ್ಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ. ಅದಲ್ಲ, ನನ್ನ ಹಾರದ ಮೇಲೆ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು. ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ? ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ದು. ಆದರೆ ಒಡವೆಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು. ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟಿಂದ ತೊಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ. ಅದು ಕ್ರಮವಾಗಿ ನಡೀತಾ ಇದೆ ಅಂತ ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು. ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ. ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ. ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಹಡಗಿನಲ್ಲಿ ಭಾರತಕ್ಕೆ ಹೊರಟರು. ದಾರಿಯಲ್ಲಿ ಮಾರಿಷಸ್ ಬಂದರದಲ್ಲಿ ಹಡಗು ನಿಲ್ತಾ ಇತ್ತು. ಅಲ್ಲಿ ಹಡಗು ಸ್ವಲ್ಪ ಹೆಚ್ಚು ಕಾಲ ನಿಲ್ತಿರೋದ್ರಿಂದ ಅಲ್ಲಿ ಇಳಿದು ಮಾರಿಷಸ್ ಸ್ಥಿತಿಗತಿಗಳನ್ನು ತಿಳ್ಕೊಂಡು, ಒಂದು ದಿವಸ ಅಲ್ಲಿ ಗವರ್ನರ್ ಆಗಿದ್ದಂಥ ಚಾರ್ಲ್ಸ್ ಬ್ರೂಸ್ ಅವರ ಅತಿಥಿಯಾಗಿದ್ದರು. ಭಾರತ ತಲುಪಿದ ಮೇಲೆ ಸ್ವಲ್ಪ ಕಾಲ ದೇಶದಲ್ಲಿ ಸುತ್ತಾಡಿದರು. ಅದು 1901 ಕಾಂಗ್ರೆಸ್ ಮಹಾಸಭೆ ದಿನ್ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ಸೇರ್ತಾ ಇತ್ತು. ಆ ಸಭೆಗೆ ಹೋದರು ಗಾಂಧಿ. ಅವರಿಗೆ ಕಾಂಗ್ರೆಸ್ ಮಹಾಸಭೆಯ ಮೊದಲನೇ ಅನುಭವ. ಇವರು ಮುಂಬಾಯಿಯಿಂದ ಹೋಗುವಾಗ ಸರ್ ಫಿರೋಜ್ ಶಾ ಮೆಹ್ತಾ ಪ್ರಯಾಣ ಮಾಡ್ತಾ ಇದ್ದರಲ್ಲ, ಅದೇ ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಕೆಲವು ವಿಷಯಗಳನ್ನು ಮಾತಾಡಬೇಕಾಗಿತ್ತು. ಅವರು ಅತ್ಯಂತ ರಾಜವೈಭವದಿಂದ ಜೀವನ ನಡೆಸಿದ್ದನ್ನು ಗೊತ್ತಿತ್ತು ಅಂತ ಬರೀತಾರೆ. ಅವರು ತಮಗಾಗಿಯೇ ಒಂದು ವಿಶೇಷ ಗಾಡಿ ಮಾಡಿಕೊಂಡಿದ್ರಂತೆ. ಮಧ್ಯ ಮಾರ್ಗದೊಳಗೆ ಸ್ವಲ್ಪ ಕಾಲ ಅವ್ರ ಗಾಡಿಯಲ್ಲಿ ಕುಳಿತು ಮಾತಾಡಬೇಕು ಅಂತ ಸೂಚನೆ ಇತ್ತು. ಅವರು ಎಷ್ಟು ಚಂದ ದಾಖಲೆ ಮಾಡ್ತಾರೆ ಅದನ್ನಂತ ಮೊದಲೇ ಗೊತ್ತಾಗಿದ್ದ ಸ್ಟೇಷನ್ನಲ್ಲಿ ಅವ್ರ ಗಾಡಿಗೆ ಹೋಗಿ ಅವ್ರನ್ನು ಕಂಡರು. ಅವರೊಂದಿಗೆ ದಿನ್ಶಾ ವಾಚಾ ಮತ್ತು ಸರ್ ಚಿಮನ್ಲಾಲ್ ಸೆಟಲ್ ವಾರ್ಡ್ ಇವರೆಲ್ಲ ಕೂತಿದ್ರು. ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು. ಸರ್ ಫಿರೋಜ್ ಶಾ ಗಾಂಧೀಜಿ ನೋಡಿದ ತಕ್ಷಣ, ಗಾಂಧಿ ನಿಮಗಾಗಿ ನಾನು ಏನೂ ಮಾಡೋಂಗೆ ಕಾಣಿಸಲ್ಲ, ನೀವು ಹೇಳೋ ನಿರ್ಣಯವನ್ನೇನೋ ಅಂಗೀಕರಿಸ್ತೇವೆ, ಆದರೆ ನಮ್ಮ ದೇಶದಲ್ಲಿಯೇ ನಮಗೆ ಯಾವ ಹಕ್ಕು ಇದ್ದಾವೆ? ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ದೊರೆಯುವವರಿಗೆ ವಸಾಹತುಗಳಲ್ಲಿ ನಿಮ್ಮ ಸ್ಥಿತಿ ಉತ್ತಮ ಆಗೋದಿಲ್ಲ ಅನ್ನೋ ನನ್ನ ನಂಬಿಕೆ ಅಂತ ಹೇಳಿಬಿಟ್ರು. ಅದನ್ನು ಕೇಳಿ ಗಾಬರಿ ಆಗಿಬಿಡ್ತು ಗಾಂಧೀಜಿಗೆ. ಸೆಟಲ್ ಮಾಡೋರು ಹಂಗೆ ಹೇಳಿಬಿಟ್ರು. ದಿನ್ಶಾರ್ ಅವರು ಇವ್ರನ್ನ ದಯಾದೃಷ್ಟಿಯಿಂದ ನೋಡಿದರು. ಫಿರೋಜ್ ಶಾರನ್ನು ಒಪ್ಪಿಸೋಕೆ ಪ್ರಯತ್ನ ಮಾಡಿದರು ಇವರು. ಆದರೆ ಮುಂಬೈನ ಅನಭಿಷಕ್ತ ರಾಜ ಅವರು ಅವ್ರನ್ನ ಒಪ್ಪಿಸೋದಂದ್ರೆ ಹೇಗೆ ಆಯಿತು? ಸಭೆ ನಿರ್ಣಯ ಆದರೂ ಇಡಿ ಅಂತ ಹೇಳಿ ಅವಕಾಶ ಸಿಕ್ಕದಕ್ಕೆ ತೃಪ್ತಿ ಆಗಬೇಕಾಯಿತು. ಪ್ರೋತ್ಸಾಹ ಕೊಡಬೇಕಂತ ವಾಚ ಹೇಳಿದ್ರಂತೆ, ನಿಮ್ಮ ನಿರ್ಣಯ ಸ್ವಲ್ಪ ತೋರಿಸ್ತೀರಿ ನನಗೆ ಅಂತ ಹೇಳಿ ಹೋದರು. ಅವ್ರನ್ನ ವಂದಿಸಿ ಮುಂದಿನ ಸೆಷನಲ್ಲಿ ಗಾಂಧಿ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದರು. ಕಲ್ಕತ್ತಾ ಸೇರಿಕೊಂಡ್ರು. ಅಧ್ಯಕ್ಷರನ್ನು ಸ್ವಾಗತ ಸಮಿತಿಯವರು ವೈಭವದಿಂದ ಅವ್ರು ಬಿಡಾರಕ್ಕೆ ಕರ್ಕೊಂಡು ಹೋದರು. ನಾನು ಎಲ್ಲಿ ಇಳ್ಕೋಬೇಕು ಅಂತ ಸ್ವಯಂ ಸೇವಕನ ಕೇಳಿದ್ರಂತಿವ್ರು. ಆತ ರಿಪ್ಪನ್ ಕಾಲೇಜಿಗೆ ಕರ್ಕೊಂಡು ಹೋದ. ಅದು ಪ್ರತಿನಿಧಿಗಳ ಬಿಡಾರ ಆಗಿತ್ತು. ಅದೃಷ್ಟ ಚೆನ್ನಾಗಿತ್ತು ಗಾಂಧೀಜಿದು. ಲೋಕಮಾನ್ಯ ತಿಲಕರು ಅಲ್ಲೇ ಇಳ್ಕೊಂಡಿದ್ರು. ಸಹಜವಾಗಿ ಏನಾಗ್ತಿತ್ತು, ಲೋಕಮಾನ್ಯ ತಿಲಕರು ಎಲ್ಲಿರ್ತಾರೋ ಅಲ್ಲೊಂದು ದರ್ಬಾರ್ ಇದ್ದಂಗೆ ಇರ್ತಿತ್ತಂತೆ. ಅದು ಗಾಂಧಿ ಹೇಳ್ತಾರೆ, ನಾನೇನಾದರೂ ಒಬ್ಬ ಚಿತ್ರಕಾರ ಆಗಿದ್ದರೆ ಹಾಸಿಗೆ ಮೇಲೆ ಅವರು ಕೂತುಕೊಳ್ತಂತೆ ಚಿತ್ರ ಬಿಡಿಸ್ತಾ ಇದ್ದೆ. ಅಸಂಖ್ಯಾತ ಜನರ ಪೈಕಿ ಒಬ್ಬರು ಮಾತ್ರ ನೆನಪಿದ್ದದ್ದು, ಅಮೃತ ಬಜಾರ್ ಪತ್ರಿಕೆ ಸಂಪಾದಕರಾದಂಥ ಬಾಬು ಮೋತಿಲಾಲ್ ಘೋಷ್ರು. ಅವ್ರ ಜೋರಾದ ನಗು ಧ್ವನಿ ಅದು ಮರೆಯೋಗಿರಲಿಲ್ಲ. ಆದ ಬಿಡಾರ ಸ್ಥಿತಿಗತಿಗಳನ್ನು ಕೂರು ಸ್ವಲ್ಪ ಬರೀಬೇಕು. ಆ ಸ್ವಯಂ ಸೇವಕರು ಒಬ್ಬರಿಗೊಬ್ಬರು ಅಡ್ಡಿ ಮಾಡ್ತಾಯಿದ್ರು. ಒಬ್ಬನಿಗೊಂದು ಕೆಲಸ ಹೇಳಿದರೆ ಅದು ಇನ್ನೊಬ್ಬನಿಗೆ ಹೇಳ್ತಾ ಇದ್ದ, ಅವನು ಮೂರನೇದವನು.

ಮೂರನೇ ನಾಲ್ಕನೇ ಹೇಳ್ತಿದ್ದ. ಪಾಪ ಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದು ಗಾಂಧೀಜಿ ಏನು ಮಾಡಿದರು, ಸೇವೆ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು. ಸೇವೆ ಅನ್ನೋದು ಇದ್ದಕ್ಕಿದ್ದಂತೆ ನಾಯಿ ಕೊಡೆ ಹಂಗೆ ಬೆಳೆಯೋಲ್ಲ. ಅದು ಮೊದಲು ಇಚ್ಛೆ ಇರಬೇಕು, ಆನಂತರ ಅನುಭವ ಅಭ್ಯಾಸ ಆಗಬೇಕು. ಅವರಲ್ಲಿ ಅನುಭವ ಇರಲಿಲ್ಲ. ಕಾಂಗ್ರೆಸ್ ವರ್ಷದಲ್ಲಿ 3 ದಿನ ಸಭೆ ಸೇರಿ ಅಂತ ನಿದ್ರೆ ಮಾಡಿಬಿಡ್ತಿತ್ತು. ವರ್ಷಕ್ಕೊಂದ್ಸಲ 3 ದಿವಸ ಸೇರೋ ಪ್ರದರ್ಶನದಿಂದ ಯಾವ ತರಬೇತಿ ದೊರೆತಿತ್ತು? ಪ್ರತಿನಿಧಿಗಳು ಸ್ವಯಂ ಸೇವಕರು ಹಾಗೇ ಇದ್ದರು. ಅವ್ರಿಗೂ ಉತ್ತಮವಾದಂಥ ಹೆಚ್ಚು ಕಾಲ ಸಿದ್ಧತೆ ಇರಲಿಲ್ಲ. ಅವರು ಯಾವ ಕಾರ್ಯವನ್ನು ತಾವೇ ಮಾಡ್ಕೋತಾ ಇರಲಿಲ್ಲ. ಇಲ್ಲಿ ಸಹ ಅಸ್ಪೃಶ್ಯತೆ ಸಾಕಷ್ಟು ಪ್ರಮಾಣದಲ್ಲಿತ್ತು. ತಮಿಳರ ಪಾಕಶಾಲೆ ಉಳಿದ ಪಾಕಶಾಲೆಗಿಂತ ದೂರ ಇತ್ತು. ತಮಿಳು ಪ್ರತಿನಿಧಿ ಊಟ ಮಾಡುವಾಗ ಬೇರೆಯವ್ರು ನೋಡಿದರೂ ಸಹ ಅವ್ರ ಮೈಲಿಗೆ ಉಂಟಾಗ್ತಿತ್ತು. ಆದ್ದರಿಂದ ಅವ್ರಿಗೆ ಕಾಲೇಜ್ ಆವರಣದಲ್ಲಿ ಕಿಟ್ಟಿಗೆ ಗೋಡೆಗಳಿಂದ ಮರೆಯಾದಂಥ ಒಂದು ಅಡುಗೆ ಮನೆಯನ್ನು ಮಾಡಿದರು. ಅದರಲ್ಲಿ ಹೊಗೆ ತುಂಬಿ ಉಸಿರಾಡಿಸೋದು ಕಷ್ಟ ಆಗಿತ್ತು. ಅಡುಗೆ ಮನೆ, ಸ್ನಾನದ ಮನೆ, ಬಚ್ಚಲ ಮನೆ ಎಲ್ಲವೂ ಅದೇ ಆಗಿತ್ತು. ಇದೊಂಥರ ನನಗೆ ವರ್ಣಧರ್ಮದ ಆಭಾಸ ಅಂತ ತೋರಿಸ್ತು ಅಂತ ಬರೀತಾರೆ. ಕಾಂಗ್ರೆಸ್ ಪ್ರತಿನಿಧಿಗಳಲ್ಲೇ ಇಂಥ ಅಸ್ಪೃಶ್ಯತೆ ಇದ್ದ ಮೇಲೆ ಇವ್ರನ್ನ ಆರಿಸಿ ಕಳಿಸಿದಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿದರು. ಕೊಳೆ ಅಂತೂ ಅಸಾಧ್ಯ ಕೊಳೆ. ಎಲ್ಲಿ ನೋಡಿದಲ್ಲಿ ನೀರು ಹಳ್ಳ ಹಳ್ಳ ನಿಂತ್ಕೊಂಡಿರ್ತಿತ್ತು. ಕಕ್ಕಸ್ಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದವು. ಅವಾಗ ದುರ್ಗಂಧ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅಂತದೆ ಅಂತಾರೆ ಗಾಂಧಿ. ಸ್ವಯಂ ಸೇವಕ ತೋರಿಸಿದ್ರಂತೆ. ಆತ ಸ್ಪಷ್ಟವಾಗಿ ಹೇಳಿದಂತೆ, ನಮ್ಮ ಕೆಲಸ ಅಲ್ಲ, ಜಾಡಮಾಲಿ ಕೆಲಸ ಅಂದ. ಗಾಂಧೀಜಿ ಹಾಗಾದ್ರೆ ಒಂದು ಪೊರಕೆ ಕೊಡಿ ಅಂತ ಕೇಳಿದರು. ಆಶ್ಚರ್ಯದಿಂದ ಇವನೇನು ನೋಡಿದವನು, ಒಂದು ಪೊರಕೆ ಕೊಡಪ್ಪ ನೀನು ಅಂಥೇಳಿ ತಾವೇ ಕಕ್ಕಸ್ಸನ್ನು ಶುದ್ಧಿ ಮಾಡಿದರು. ಅದು ನನ್ನಷ್ಟಕ್ಕೇ ಆಯಿತು. ಜನರ ಗುಂಪು ಜಾಸ್ತಿ ಆಗಿತ್ತು, ಕಕ್ಕಸ್ಗಳು ಕಡಿಮೆ ಆದ್ದರಿಂದ ಪದೇ ಪದೇ ಶುದ್ಧಿ ಮಾಡೋದು ಅವಶ್ಯಕವಾಗಿತ್ತು. ಇದು ನನ್ನ ಶಕ್ತಿಗೆ ಮೀರಿದಂಥ ಕೆಲಸ ಆಗಿತ್ತು. ಆದರೆ ನಾನು ನನ್ನ ಕಾರ್ಯವನ್ನು ಮಾಡಿಕೊಂಡು ತೃಪ್ತಿ ಆಗಬೇಕಾಯಿತು. ಇತರರು ಆ ದುರ್ಗಂಧವನ್ನು, ಕೊಳಕನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ಕಾಣಿಸ್ಲಿಲ್ಲ ಅಂತ ಬರೀತಾರೆ. ಇದನ್ನು ಗಮನಿಸಬೇಕು, ಆಗಿನ ಕಾಲಕ್ಕೆ ಇದು. ಇಷ್ಟೇ ಅಲ್ಲ, ಕೆಲವು ಪ್ರತಿನಿಧಿಗಳು ಕೂಡ ತಮ್ಮ ಕೊಠಡಿಗಳ ಹೊರ ಆವರಣವನ್ನೇ ರಾತ್ರಿ ಹೊತ್ತು ಪೈಖಾನೆ ಸ್ಥಳ ಮಾಡಿಕೊಂಡಿದ್ದರು. ಪ್ರಾತಃಕಾಲ ಆ ಸ್ಥಳಗಳನ್ನೆಲ್ಲ ಸ್ವಯಂ ಸೇವಕರು ತೋರಿಸಿದಾಗ ಸ್ವಚ್ಛತೆ ಕಾರ್ಯ ಮಾಡೋದಕ್ಕೆ ಯಾರೂ ಬರಲಿಲ್ಲ ಅಂತ ದಾಖಲೆ ಮಾಡ್ತಾರೆ. ಗಾಂಧೀಜಿ ತಾವೇ ಸ್ವಚ್ಛ ಮಾಡೋಕ್ಕೆ ಶುರು ಮಾಡಿದಾಗ ಆ ಗೌರವಕ್ಕೆ ಭಾಗಿಯಾಗೋದಕ್ಕೂ ಯಾರೂ ಸಿದ್ಧ ಆಗಲಿಲ್ಲ. ಅಂದರೆ ಎತ್ತರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ಳೋರ ಶುದ್ಧತೆ ಇಲ್ಲದೆ ಹೋದರೆ ಸಮಾಜದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಗಾಂಧೀಜಿ ಬಹಳ ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ನೋಡ್ತಾರೆ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಕೇಳಿ ಶಾಂತಾ ಜಯತೀರ್ಥ ಅವರು ಹಾಡಿರುವ ಮೀರಾ ಭಜನ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಇಂದಿನ ಈ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಇಂದು ಸಂಜೆ ಮೂಡಿ ಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ, ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ MP ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ H. ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಕ್ಕಮೇಳ ವಾದನ. 7:45 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದು ರಾತ್ರಿ 9:15 ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾ ವಾದನ ಪ್ರಸಾರವಾಗುವುದು. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇಲ್ಲಿಗೆ ನಮ್ಮ ನಿಲಯದ ಈ ಬೆಳಗಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:02. 490.1 ಅಂದರೆ 612 kHz ತರಂಗಾಂತರದಲ್ಲಿ ಹಾಗೂ DRM ತರಂಗಾಂತರ 603 kHz ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಶುಭ ದಿನ ನಿಮ್ಮದಾಗಲಿ.

ಹಂಬಿಸಲು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ, ಗುಂಪಿಗೆ ಸೇರದ ಪದ ಯಾವುದು ಅಂತ. ತುಂಬಾ ಈಸಿ ಇದೆ, ತುಂಬಾ ಪಟ್ ಪಟ್ ಪಟ್ ಅಂತ ಕನ್ಫ್ಯೂಷನ್ ಇಲ್ಲದೆ ಉತ್ತರ ಕೊಟ್ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಬಟ್ ಈ ಪ್ರಶ್ನೆಗೆ ನಮ್ಮ ಕೇಳುಗರು ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಸೂಪರ್ ಡೂಪರ್ ಹಿಟ್ ಚಿತ್ರಗಳು ಆಗಿತ್ತು. ಗುಂಪಿಗೆ ಸೇರದ ಪದ ಯಾವುದು ಅಂತ ಅಭಿ, ಅಪ್ಪು, ಆಕಾಶ್, ಅರಸು ಇದರಲ್ಲಿ ಯಾವುದು ಅಂತ ಕೇಳಿದೆ. ಸರಿಯಾದ ಉತ್ತರವನ್ನು ಕೊಟ್ಟಿರೋರ ಹೆಸರನ್ನು ಫಸ್ಟ್ ನೋಡ್ಬಿಡೋಣ. ಬಿಂದು ಪ್ರಕಾಶ್, ಹಾಗೆ ಸುಜಾತ ಗೋಪಾಲ್ ಭುವನೇಶ್ವರಿ ನಗರದಿಂದ, ರವೀಂದ್ರ ಇಂಜಿನಿಯರಿನಿಂದ, ಹಾಗೆ ಮಹೇಶ್ ಪ್ರೇಕ್ಷಾ ಹಾಸನಿಂದ, ಹಾಗೆ ಆಶಾ ಶೆಣೈ, ಮತ್ತೆ ರಂಜಿತಾ ಪುತ್ತೂರಿನಿಂದ, ಸುನಂದ ಸ್ಕಂದಾ ಲೇಔಟಿಂದ, ಹಾಗೆ ಎಚ್ ಎಸ್ ಮೂರ್ತಿ, ಮಂಜು ದೇವಲ್ಕೆರೆಯಿಂದ, ಹಾಗೆ ಮಂಗಳಾ ಮೈಸೂರಿನಿಂದ, ಹಾಗೆ ರಮ್ಯಾ ಚಿಕ್ಕಮಗಳೂರಿನಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ವೀಣಾ ಶಂಕರ್ ಕೊಡಗು ಸೋಮವಾರ ಸಂತೆಯಿಂದ, ಹಾಗೆ ನಾಗರಾಜ್ ಚೌಧರಿ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯಿಂದ ಅಭಿನಂದನೆಗಳು. ಕನ್ಫ್ಯೂಷನ್ ಎಲ್ಲ ಆಯಿತು ಅಂತ ನೋಡೋದಾದರೆ ಉತ್ತರ ಹೇಳ್ಬಿಡ್ತೀನಿ ಫಸ್ಟು ಯಾವುದು ಅಂತ. ಉತ್ತರ ಅಪ್ಪು. ಅಪ್ಪು ಯಾಕೆ ಅಂತ ನೋಡೋದಾದರೆ ಅಭಿ, ಆಕಾಶ್, ಅರಸು, ಅಪ್ಪು ಈ ನಾಲ್ಕು ಚಿತ್ರದಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸಿದ್ದಾರೆ, ನಾಯಕ ನಟನಾಗಿ ನಟಿಸಿದ್ದಾರೆ. ಆದರೆ ಅಪ್ಪು ಚಿತ್ರದಲ್ಲಿ ಅವರಿಗೆ ನಾಯಕಿಯಾಗಿ ರಕ್ಷಿತಾ ಅವರು ನಟಿಸಿದ್ದಾರೆ. ಉಳಿದ ಮೂರು ಚಿತ್ರಗಳಲ್ಲಿ ರಮ್ಯಾ ಅವರು ನಟಿಸಿದ್ದಾರೆ. ರಮ್ಯಾ ಅವರು ಅಭಿ, ಆಕಾಶ್, ಅರಸು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಾಯಕಿಯಾಗಿ ನಟಿಸಿದರೆ, ಅಪ್ಪು ಚಿತ್ರದಲ್ಲಿ ರಕ್ಷಿತಾ ಅವರು ನಾಯಕಿಯಾಗಿ ನಟಿಸಿದರು. ಸೊ ಗುಂಪಿಗೆ ಸೇರದ ಪದ ಅಪ್ಪು ಆಗಿತ್ತು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡದ್ದು ಯಾವ ಆದಿ ಅಂತ ಕಳಿಸಿದ್ದೀರಾ, ಅರಸು ಅಂತ ಕಳಿಸಿದ್ದೀರಾ, ಅಭಿ ಅಂತ ಕಳಿಸಿದ್ದೀರಾ. ಬಟ್ ಇಲ್ಲ, ಸರಿಯಾದ ಉತ್ತರ ಅಪ್ಪು ಅಂತ ಆಗಿತ್ತು. ಹಾಗೆ ಸುಧಾ ನಾರಾಯಣ್ ಅವ್ರ ಉತ್ತರ ಕೂಡ ಈಗ ಬಂದು ತಲುಪ್ತಾ ಇದೆ. ತುಂಬ ಲೇಟಾಗಿ ಕಳಿಸಿದವ್ರ ಉತ್ತರನ ಪರಿಗಣಿಸಲಾಗುವುದಿಲ್ಲ. ಮೊದಲು ಉತ್ತರ ಯಾರು ಕಳಿಸಿರ್ತೀರಾ ಅವರ ಹೆಸರನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಈಗ ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಪ್ರಶ್ನೆ ಕೂಡ ಸಿನಿಮಾಗೆ ಸಂಬಂಧಿಸಪಟ್ಟಿದ್ದು, ಹಾಗೆಯೇ ಒಂದು ಕವಿಗೆ ಸಂಬಂಧ ಪಟ್ಟಿದ್ದು ಅಂತ ಹೇಳ್ಬೋದು. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನು ಬರೆದವರು ಯಾರು? ಈ ಉತ್ತರ, ಈ ಹಾಡನ್ನು ಒಂದು ಸಿನಿಮಾದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆ ಸಿನಿಮಾಗೆ ಸಂಬಂಧಿಸಿದ್ದು ಅಂತ ಹೇಳಿದ್ದು. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನು ಬರೆದವರು ಯಾರು? ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480910013 9480910013. ಮೂಡಿ ಬರ್ತಾ ಇದೆ ಅಪ್ಪು ಚಿತ್ರದಿಂದ ಜಾಲಿ ಗೋ ಜಾಲಿ ಗೋ ಅನ್ನೋ ಗೀತೆ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಹಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದವ್ರು ಯಾರು ಅಂತ, ಸರಿಯಾದ ಉತ್ತರವನ್ನ ಯಾರು ನಮಗೆ ಟೈಪ್ ಮಾಡಿ ಕಳಿಸಿದ್ದಾರೆ ಅಂತ ಮೊದಲು ನೋಡೋಣ. ರಘುನಾರಾಯಣ್, ಹಾಗೆ ರವಿ ಬಟ್ಲೇರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮಾರುತಿ ವಾಲ್ಮೀಕಿ, ಹಾಗೇನೆ ನೋಬಲ್ ಟೇಲರ್ ಮುನಿರಾಬಾದ್ನಿಂದ, ಮಹೇಶ್ ಬಿಸಿಸಿ ಲೇಔಟ್ನಿಂದ, ಎನ್ಎಸ್ ನರಸಿಂಹಸ್ವಾಮಿ ಗೋವಿಂದರಾಜ್ ನಗರ್, ಹಾಗೆ ನಾಗೇಂದ್ರ ಈಚ

ಈ ಚಲ ಬೀಡು ವೆಂಕಟೇಶ್ ಕೋಲಾರದಿಂದ, ಬಿಎನ್ ವೆಂಕಟೇಶ್ ಕೋಲಾರದಿಂದ ಕೆಸಿ ಚಿಕ್ಕಣ್ಣ, ಹಾಗೆ ಸವಿತಾ ಈಶ್ವರ್ ಶ್ರೀನಿವಾಸ್ ಹೊಸಕೋಟೆಯಿಂದ, ಸುಜಾತಾ ಕೆ ನಟರಾಜ್ ಸುಭಾಷ್ ಬೂದಿಹಾಳಿಂದ, ಹಾಗೆ ಸುಮನಾ ರಮಾನಂದ ಕೊಯಮತ್ತೂರಿನಿಂದ, ಶಿವಶಂಕರಪ್ಪ ಹೂಗಾರ್ ಲಿಂಗಸ್ಗೂರಿನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ, ಈ ಹಾಡನ್ನು ಬರೆದವರು ರಾಷ್ಟ್ರಕವಿ ವಿಶ್ವಮಾನವ ನಮ್ಮ ಕೆ ವಿ ಪುಟ್ಟಪ್ಪ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಈ ಹಾಡನ್ನು ಬರೆದಿದ್ರು. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟ್ ಮೇಯರ್ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ? ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟ್ ಮೇಯರ್ ಆಗಿ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು 9480901013ಗೆ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಕಾಮನಬಿಲ್ಲು ಚಿತ್ರದಿಂದ ಅಶ್ವಥ್ ಸಿ ಅವರ ಗಾಯನದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ.

ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟರ್ ಆಗಿ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ ಅಂತ ಹುಂಬಿಸಿಲಿನಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಮೊಹಮ್ಮದ್ ಉಮರ್, ಜಡೇಶ್ ಅಮ್ಮಿಗನೂರು ಬಳ್ಳಾರಿಯಿಂದ, ಜಗದಾಂಬಿಕಾ ಹಂಸವೇಣಿ, ಎನ್ ಜಿ ಬಸವರಾಜ್, ಹಾಗೆ ವತ್ಸಲಾಮೂರ್ತಿ, ವೇದಾ ಶೆಟ್ಟಿ, ಮಂಜು ಪಾವಗಡದಿಂದ, ಹಾಗೆ ಹಸನ್ ಸಾಬ್ ರಾಕೇಶ್ ಹರಿಹರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಉಮೇಶ್ ದೇವರ ಚಿಕ್ಕನಹಳ್ಳಿಯಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಹಾಗೆ ಸದಾನಂದ್ ತಿಪ್ಟೂರಿನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಹಾಗೆ ಬೇರೆ ಉತ್ತರಗಳು ಕೂಡ ಬಂದಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದು ಆಗಿತ್ತು ಅಂತ ನೋಡೋದಾದರೆ, ಕಿಚ್ಚ ಕಿಚ್ಚ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ, ನಂತರ ಕಾರ್ಪೊರೇಟರ್ ಶಿಕ್ಷಣ ಸಚಿವರಾಗಿ ತೆರೆಯಲ್ಲಿ ಕಾಣಿಸ್ಕೊಂಡಿದ್ರು. ಸರಿಯಾದ ಉತ್ತರ ಕಳುಹಿಸಿದ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಚಿತ್ರವನ್ನು 2004 ಕಂಡಿತ್ತು ಈ ಚಿತ್ರ. ನಾಗೇಂದ್ರ ಮಾಗಡಿಯವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ತಾರಾ ಬಳಗದಲ್ಲಿ ಸುಜಾತ, ಹಾಗೆಯೇ ಕಿಚ್ಚ ಸುದೀಪ್ ಮುಂತಾದವರು ನಟಿಸಿದರು.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯಾಗಿ ಮೂಡಿ ಬರ್ತಾ ಇದೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ನಾಲ್ಕನೆಯ ಪದವನ್ನು ನೀವು ಸಂದೇಶದ ಮೂಲಕ ಕಳಿಸಬೇಕು. ಮೊದಲೆರಡು ಪದ ಹೀಗಿದೆ: ಷಟ್ಪದಿ ಬ್ರಹ್ಮ ರಾಘವಾಂಕ, ಚುಟುಕುಗಳ ಬ್ರಹ್ಮ ಯಾವುದು ಅಂತ ನೀವು ಬರೆದು ಕಳಿಸ್ಬೇಕು. ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಡ್ಯಾಶ್ ಅನ್ನೋದು ನಮ್ಮ ಪ್ರಶ್ನೆ ಯಾರು ಅಂತ ನೀವು ಉತ್ತರವನ್ನು ಬರೆದು ಕಳಿಸ್ಬೇಕು ಸಂದೇಶದ ಮೂಲಕ. ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಸರಿಯಾದ ಉತ್ತರ ಹಾಗೂ ನಿಮ್ಮ ಊರಿನ ಹೆಸರೊಂದಿಗೆ ನಿಮ್ಮ ಉತ್ತರವನ್ನು ಟೈಪಿಸಿ ಕಳಿಸಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಕಿಚ್ಚ ಚಿತ್ರದಿಂದ. ಹರಿಹರನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಯಾರು ಅಂತ ಕೇಳಿದ್ದೆ. ಚುಟುಕುಗಳ ಬ್ರಹ್ಮ ಯಾರು ಅಂತ ತುಂಬ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟವರು ಮಹೇಂದ್ರ ತೆಲಗರಹಳ್ಳಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಹಾಗೆ ಸಹನಾ ಬೆಂಗಳೂರಿನಿಂದ, ಇಂದುಮತಿ ಹರಿಹರದಿಂದ, ಸಿ ಎನ್ ಲಕ್ಷ್ಮಣ್ ನೇತ್ರ, ಎಂ ಶಿವಮ್ಮ ರಮ್ಯ ನೆಲಮಂಗಲದಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಅರಕೆರೆಯಿಂದ ಪಂಡಿತ್ ಅಣ್ಣಪ್ಪ ಸಾರ್ವಾಡ್, ಹಾಗೆ ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಬಿ ಎಂ ವಿಶ್ವನಾಥ್ ಬಳ್ಳಾರಿಯಿಂದ, ಮಾರುತಿ ವಾಲ್ಮೀಕಿ ಕೊಪ್ಪಳದಿಂದ, ಹಾಗೇನೆ ಮುಕುಂದ ಯಲಹಂಕದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟಿಂದ, ಹಾಗೆ ಅರುಣ್ ರಾವ್ ಮುಂಬೈಯಿಂದ, ನಾಗೇಂದ್ರ ಈಚಲಬೀಡು, ಮೊಹಮ್ಮದ್ ಆಜಮ್ ಹೊಸಪೇಟೆಯಿಂದ, ಹಾಗೆ ಚಿತ್ರ ಭದ್ರಾವತಿಯಿಂದ, ರೇಖಾ ಯಲಹಂಕದಿಂದ, ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ, ಹಾಗೆ ಡಾಕ್ಟರ್ ಸುರೇಶ್ ದಾವಿದಪ್ಪ ಭಂಡಾರ್ಕರ್ ಕಲಬುರ್ಗಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ

ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಅಂತ ದಿನಕರ್ ದೇಸಾಯಿ ಅವರನ್ನ ಕರೀತಾ ಇದ್ರು. ಇವರು ನಾಲ್ಕು ಸಾಲುಗಳ ಚುಟುಕುಗಳ ಕವನಗಳ ಮೂಲಕ ಸಮಾಜದ ಡೊಂಕುಗಳನ್ನು, ರಾಜಕೀಯ ವಿದ್ಯಮಾನಗಳನ್ನು ಮತ್ತು ಸಾಮಾನ್ಯ ಜನರ ನೋವುಗಳನ್ನು ಮಾರ್ಮಿಕವಾಗಿ, ತೀಕ್ಷ್ಣವಾಗಿ ಚಿತ್ರಿಸಿದವರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಹುಟ್ಟಿದ ಇವರು ಕವಿಯಾಗಿ, ಶಿಕ್ಷಣ ತಜ್ಞನಾಗಿ ಮತ್ತು ಕಾರ್ಮಿಕ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಮಯ ಆಗಿದೆ 3:55. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿ ಉತ್ತರ ಕಳುಹಿಸಲು ಪ್ರಯತ್ನಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಂಚರಂಗಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 4:04 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಮ್ಯೂಸಿಕಲಿ ಯೋರ್. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ನಮ್ ಜೊತೆಯಾಗಿರಿ. ಈ ಗೀತೆಗಳ ನಂತರ ನಿಮ್ಮನ್ನ ವಿಸ್ಮಯ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ವೀರ ಪರಂಪರೆ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಗಾಯನದಲ್ಲಿ, ಹಾಗೆ ಜೊತೆಯಾಗಿ ಇನ್ನೊಂದು ಗೀತೆ ಯಾರೇ ಕೂಗಾಡಲಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ, ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

101.3 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ದೇಶದಲ್ಲಿರುವ ಎರಡು ವಿಸ್ಮಯವಾದ ಸ್ಥಳಗಳ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದು ನಮ್ಮ ದೇಶದ ರಾಜಸ್ಥಾನದ ಅಲ್ಲಿ ಒಂದು ಹಳ್ಳಿ ಇದೆ, ಪುಟ್ಟ ಹಳ್ಳಿ, ದೌಸಾ ಜಿಲ್ಲೆಯ ಅಬ್ನೇರಿ ಎಂದು ಪುಟ್ಟ ಹಳ್ಳಿ. ಇಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಮತ್ತು ಆಳವಾದ ಮೆಟ್ಟಿಲುಗಳ ಬಾವಿ ಇದೆಯಂತೆ. ಈ ಸ್ಟೆಪ್ವೆಲ್ ಅಂದರೆ ಮೆಟ್ಟಿಲುಗಳ ಬಾವಿ ಪ್ರಪಂಚದಲ್ಲೇ ಅತಿ ಆಳವಾದ ಬಾವಿ. ಇದರಲ್ಲಿ 3,500 ಮೆಟ್ಟಿಲುಗಳು ಇದೆಯಂತೆ, ಅಂದರೆ ಸುಮಾರು 13 ಅಂತಸ್ತುಗಳಷ್ಟು ಆಳ. ಎತ್ತರಕ್ಕೆ ಅಂತಸ್ತು ಅಂದರೆ ಎತ್ತರಕ್ಕೆ ಹೇಳ್ತೀವಿ, ಬಟ್ ಇದು ಆಳವಾಗಿ ಇದೆಯಂತೆ. ಇದನ್ನು ಕ್ರಿಸ್ತಶಕ 8ರಿಂದ 9ನೇ ಶತಮಾನದ ನಡುವೆ ನಿಕುಂಬ್ ರಾಜವಂಶದ ರಾಜ ರಾಜ್ಚಂದ್ ಎಂಬುವರು ನಿರ್ಮಾಣ ಮಾಡಿದ್ರಂತೆ. ಸುಮಾರು 13 ಅಂತಸ್ತಿನಷ್ಟು ಆಳ ಇದ್ದು 100 ಅಡಿಗಳಿಗಿಂತ ಹೆಚ್ಚು ಕೆಳಕ್ಕೆ ಇಳಿದು ಹೋಗ್ಬೋದಂತೆ ಬಾವಿಯಲ್ಲಿ. ಈ ಮೆಟ್ಟಿಲುಗಳ ಚಾಂದ್ ಬೌರಿ ಅಂದರೆ ಬಾವಿ ಅಂತ ಅರ್ಥ. ಮೆಟ್ಟಿಲುಗಳ ವೈಶಿಷ್ಟ್ಯ, ಇದರಲ್ಲಿ ಒಟ್ಟು 3,500 ಕಿರಿದಾದ ಮೆಟ್ಟಿಲುಗಳನ್ನು ಅತ್ಯಂತ ನಾಜೂಕಾಗಿ ಜೋಡಿಸಲಾಗಿದೆ ಅಂತೆ. ಅಂದರೆ ಇದರ ವಿಶೇಷತೆ ಏನಪ್ಪ, ಇದರಲ್ಲಿ ವಿಸ್ಮಯ ಏನು ಅಂತ ಕೇಳೋದಾದರೆ, ನಾವು ಯಾವ ಮೆಟ್ಟಿಲನ್ನು ಇಳಿದು ಕೆಳಗೆ ಹೋಗ್ತೀವೋ ಅದೇ ಮೆಟ್ಟಿಲನ್ನು ಬಳಸಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ಇಕ್ಕಟ್ಟಾದ ಚಿಕ್ಕ ಚಿಕ್ಕ ಚಿಕ್ಕದಾದ ಮೆಟ್ಟಿಲು ನೋಡೋಕ್ಕೆ ಒಂಥರ ಪಜಲ್ ಥರ ಕಾಣಿಸುತ್ತೆ, ನಮಗೆ ಒಂಥರ ಒಗ್ಗಟ್ಟಿನಂತೆ ಕಾಣಿಸುತ್ತೆ. ಆ ಚಿತ್ರ ನೋಡಿದ್ರೆ ಬಹುಶಃ ನಿಮಗದು ಅರ್ಥ ಆಗುತ್ತೆ ಯಾವ ಥರ ಇದೆ ಅಂತ. ಇದು ಜ್ಯಾಮಿತಿಯ ನಿಖರತೆಗೆ ಅಂದರೆ ಜಾಮೆಟ್ರಿಕ್ ಸಿಮಿಟರಿಗೆ ಹೆಸರುವಾಸಿಯಾಗಿದೆ. ಬಾವಿಯ ಪಕ್ಕದಲ್ಲೇ ಸುಂದರವಾದ ಕಂಬಗಳು ಮತ್ತು ಕೆತ್ತನೆಯುಳ್ಳ ಹಜಾರಗಳು ಇದೆಯಂತೆ. ಮುಂದೆ ಮೂಡಿ ಬರ್ತಾ ಇದೆ 100 ಜನ್ಮಕ್ಕೂ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಹಾಗೆಯೇ ಜೊತೆಯಾಗ್ತಿದೆ ವಾರೆ ವಾ ಚಿತ್ರದಿಂದ ವಿಜಯ್ ಜೇಸುದಾಸ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅವಿನಾಶ್ ಮತ್ತು ವಿಶ್ವಜಿತ್ ಅವರ ಸಂಗೀತವಿರುವ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ವಿಸ್ಮಯ ಜಗತ್ತಿನಲ್ಲಿ ನಾವು ಸಾಕ್ತಾ ಇದ್ವಿ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಸ್ಮಯ ಜಗತ್ತಿನಲ್ಲಿ ನಾವು ರಾಜಸ್ಥಾನದ ಹಳ್ಳಿಯೊಂದರಲ್ಲಿರುವ ಚಾಂದ್ ಬೌರಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಬೌರಿ ಅಂದರೆ ಒಂದು ಬಾವಿ ಅಂತ ಅರ್ಥ ಬರುತ್ತೆ. ರಾಜಸ್ಥಾನ ಮರುಭೂಮಿ ಪ್ರದೇಶ, ಆದ್ದರಿಂದ ನೀರಿನ ಅಭಾವವನ್ನು ನೀಗಿಸೋಕ್ಕೆ ಈ ಬೃಹತ್ ಬಾವಿಯನ್ನು ನಿರ್ಮಿಸಲಾಯಿತಂತೆ. ಇದು ಕೇವಲ ನೀರಿನ ಮೂಲ ಆಗಿರದೆ ಸಮುದಾಯದ ಜನರು ಒಂದು ಕಡೆ ಸೇರೋದು ಮತ್ತು ತಂಪಾದ ಗಾಳಿಯನ್ನು ಆನಂದಿಸುವ ಸ್ಥಳವಾಗಿಯೂ ಕೂಡ ಬಳಕೆ ಮಾಡ್ತಾ ಇದ್ರು. ಬಾವಿಯ ತಳಭಾಗ ಮೇಲ್ಭಾಗಕ್ಕಿಂತ ಸುಮಾರು 5-6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನವನ್ನು ಹೊಂದಿರುತ್ತಂತೆ. ಜೈಪುರದಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಚಾಂದ್ ಬೌರಿಯನ್ನು ನಾವು ನೋಡಬಹುದು. ಇಲ್ಲಿ ಪಕ್ಕದಲ್ಲೇ ಒಂದು 10ನೇ ಶತಮಾನದ ಹರ್ಷತ್ ಮಾತಾ ದೇವಸ್ಥಾನ ಕೂಡ ಇದೆಯಂತೆ. ಹಾಗೆ ಇದು ನೋಡೋಕೆ ತುಂಬ ಅದ್ಭುತ ಕೂಡ ಆಗಿದೆಯಂತೆ. ಅನೇಕ ಬಾಲಿವುಡ್ ಚಿತ್ರಗಳಾದ ಭೂಲ್ ಬುಲಯ್ಯ ಮತ್ತು ಹಾಲಿವುಡ್ ಚಿತ್ರದ ಡಾರ್ಕ್ ನೈಟ್ ರೈಸಸ್ ಚಿತ್ರೀಕರಣ ಕೂಡ ಇಲ್ಲಿ ನಡೆದಿದೆ. ವಿಸ್ಮಯ ಜಗತ್ತಿನಲ್ಲೂ ಚಾಂದ್ ಬಾವರಿ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲೇ ಹೇಳಿದ್ದೆ, ಒಂದ್ಸರಿ ನಾವು ಯಾವ ಮೆಟ್ಲಿಂದ ಇಳಿದು ಹೋಗ್ತೀವೋ ಅದೇ ಮೆಟ್ಲಿಂದ ನಮಗೆ ವಾಪಸ್ ಬರೋಕ್ಕಾಗಲ್ಲ. ನಾವು ಬೇರೆ ಮೆಟ್ಟಿಲುಗಳ ಮೂಲಕ ವಾಪಸ್ ಬರಬೇಕಾಗುತ್ತಂತೆ. ಆದ್ದರಿಂದ ಸಂಜೆ ಆದಮೇಲೆ ಈ ಜಾಗಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಅಂದರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಯಾಕಂದರೆ ಇಳಿದು ಹೋದ್ಮೇಲೆ ಹತ್ತು ಬರೋಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅಂತ. ಅದಕ್ಕೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ರಾತ್ರಿ ಹೊತ್ತು ಈ ಜಾಗಕ್ಕೆ ಹೋಗೋಕ್ಕೆ ನಿಷೇಧವನ್ನು ಹೇರಿದ್ದಾರೆ.

ಗೊತ್ತಾಯ್ತಲ್ಲ ಸ್ನೇಹಿತರೆ, ಚಾಂದ್ ಬವರಿ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಮಾಹಿತಿಯನ್ನು ಹಂಚಿಕೊಂಡೆ ನಿಮ್ಮ ಜೊತೆ. ರಾಜಸ್ಥಾನದ ಒಂದು ಪುಟ್ಟ ಹಳ್ಳಿಲಿದೆ. ಇನ್ ಕೇಸ್ ನೀವೇನಾದರೂ ಆ ಕಡೆ ಟೂರು ಟ್ರಿಪ್ ಪ್ಲಾನ್ ಮಾಡೋದಾಗಿದ್ದರೆ, ಹೋಗೋದಾಗಿದ್ದರೆ, ಒಂದು ಸಲ ನೋಡ್ಕೊಂಡು ಬನ್ನಿ ಹೆಂಗಿದೆ ಅದು, ನಿಜಾನಾ ಈ ಥರ ಇದೆಯಾ ಅಂತ ನಿಮಗೂ ಒಂದು ಅನುಭವ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಮ ಜೊತೆಯಾಗುತ್ತೆ. ನಂತರ ಇನ್ನೊಂದು ಪ್ರದೇಶದ ಬಗ್ಗೆ, ನಮ್ಮ ಭಾರತದಲ್ಲೇ ಇರುವ ಇನ್ನೊಂದು ಪ್ರದೇಶದ ಬಗ್ಗೆ, ವಿಸ್ಮಯವಾದ ಪ್ರದೇಶದ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಮೂಡಿ ಬರ್ತಾ ಇದೆ ಅಣ್ಣ ಬಾಂಡ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ. ಹಾಗೆಯೇ ಅಲೆಮಾರಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿಯವರ ಗಾಯನದಲ್ಲಿ, ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಭಾರತದ ಮತ್ತೊಂದು ವಿಸ್ಮಯವಾದ ಸ್ಥಳದ ಬಗ್ಗೆ ನಿಮ್ಮ ಜೊತೆ ಮಾಹಿತಿನ ಹಂಚ್ಕೋತೀನಿ ಅಂತ ಹೇಳಿದ್ದೆ. ಹೌದು, ಇದಿರೋದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಒಂದು ಬೃಹತ್ ದೊಡ್ಡದಾಗಿರುವಂಥ ಕಲ್ಲು ಬಂಡೆ. ಇದನ್ನು ಕೃಷ್ಣಾಸ್ ಬಟರ್ ಬಾಲ್ ಅಂದರೆ ದೊಡ್ಡ ಕಲ್ಲು ಬಂಡೆ ಅಂತ, ಕಲ್ಲು ಬಂಡೆ ಇದು ಕೃಷ್ಣಾಸ್ ಬಟರ್ ಬಾಲ್ ಅಂತ ಕರೀತಾರೆ. 250 ಟನ್ ತೂಕ, 250 ಟನ್ ತೂಕ ಮತ್ತು 20 ಅಡಿಗಳಷ್ಟು ಎತ್ತರವಾಗಿದೆಯಂತೆ. ಇದು ನಿಂತಿರೋದು ಒಂದೇ ಒಂದು ಚಿಕ್ಕದಾದ ಪಾಯಿಂಟ್ ಮೇಲೆ, ಅತಿ ಚಿಕ್ಕದಾದ ಪಾಯಿಂಟ್ ಮೇಲೆ ಇದು ನಿಂತಿದೆಯಂತೆ. ಈಗಲೋ ಆಗ್ಲೋ ಜಾರಿ ಬೀಳುತ್ತೆ, ಕೆಳಗಿರುವ ಊರಿಗೂರೇ ನಾಶ ಆಗ್ಬೋದು ಅಂತ ಭಯ ಕೂಡ ಆಗುತ್ತಂತೆ ಆ ಬಂಡೆ ನೋಡಿದ್ರೆ. ಆದರೆ ಕಳೆದ 1200 ವರ್ಷಗಳಿಂದ ಇದು 1 ಇಂಚು ಕೂಡ ಕದಲ್ದೆ ಹೇಗೆ ನಿಂತಿದೆಯೋ ನಿಂತ ಜಾಗದಲ್ಲೇ ಇದೆಯಂತೆ. ಸುನಾಮಿ, ದೊಡ್ಡ ದೊಡ್ಡ ಭೂಕಂಪಗಳೇ ಬಂದರೂ ಕೂಡ ಈ ಕಲ್ಲು ಅಲ್ಗಾಡಿಲ್ಲ ಅಂತೆ. 1908ರಲ್ಲಿ ಆಗಿನ ಮದ್ರಾಸ್ ಗವರ್ನರ್ ಆಗಿದ್ದ ಸರ್ ಆರ್ಥರ್ ಅವರು 7 ಆನೆಗಳನ್ನು ಕರ್ಕೊಂಡು ಈ ಬಂಡೆಯನ್ನು ಉರುಳಿಸೋಕೆ ಪ್ರಯತ್ನ ಪಟ್ಟಂತೆ. ಆದರೆ ಅದನ್ನು ಎಳೆದು ಎಳೆದು ಆನೆಗಳೇ ಸುಸ್ತಾದ್ವೆ ಹೊರತು ಬಂಡೆ ಮಾತ್ರ ಕದಲ್ಲೇ ಇಲ್ಲ ಅಂತೆ. ಹಾಗೆ ಇದನ್ನು ಶ್ರೀಕೃಷ್ಣ ತಿಂತಾ ಇರುವ ಬೆಣ್ಣೆ ಮುದ್ದೆ ಅಂತಲೂ ಕರೀತಾರೆ. ಇದು ಏಲಿಯನ್ ಟೆಕ್ನಾಲಜಿನೋ ಅಥವಾ ನ್ಯಾಚುರಲ್ ವಂಡರೋ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಸಣ್ಣ ಬೇಸ್ ಮೇಲೆ ಅಷ್ಟು ದೊಡ್ಡ ಕಲ್ಲು ಬಂಡೆ ಹೇಗೆ ಬ್ಯಾಲೆನ್ಸ್ ಆಗಿ ನಿಂತಿದೆ ಅನ್ನೋದೇ ಮಾಡರ್ನ್ ಫಿಸಿಕ್ಸ್ಗೂ ಕೂಡ ಅರ್ಥ ಆಗದೆ ಇರೋ ಪ್ರಶ್ನೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಈ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳ ನಂತರ.

ಸಮಯ ಆಗಿದೆ 4:46. ವಿಸ್ಮಯವಾದ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ಸುಮಧುರವಾದ ಗೀತೆಗಳ ಒಂದು ಜಾಡು ಹಿಡಿದು ಅಂತ ಹೇಳ್ಬೋದು. ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಕೃಷ್ಣಾಸ್ ಬಟರ್ ಬೌಲ್ ಅಬಾಲ್ ಅನ್ನೋ ದೊಡ್ಡದಾದ ಬೃಹತ್ ಬಂಡೆ ಬಗ್ಗೆ ನಾವು ವಿಸ್ಮಯ ಜಗತ್ತಿನಲ್ಲಿ ಮಾತಾಡ್ತಾ ಇದ್ವಿ. ಗುರುತ್ವಾಕರ್ಷಣೆಗೆ ಒಂದು ಸವಾಲಾಗಿರುವ ಈ ಬಂಡೆ ಸುಮಾರು 6 ಮೀಟರ್ ಎತ್ತರ ಮತ್ತು 5 ಮೀಟರ್ ಅಗಲ ಇದ್ದು ಅಂದಾಜು 250 ಟನ್ ತೂಕ ಇದೆ ಅಂತ ಹೇಳಿದೆ. ಇದು ಒಂದು ಬೆಟ್ಟದ ಸಣ್ಣ ಇಳಿಜಾರಿನ ಅತ್ಯಂತ ಕಡಿಮೆ ವಿಸ್ತೀರ್ಣದ ಮೇಲೆ ನಿಂತಿದ್ರೂ ಕೂಡ 100 ವರ್ಷಗಳಿಂದ ಉರುಳದೆ ಹಾಗೆ ನಿಂತಿರೋದು ಒಂದು ಪವಾಡದಂತೆ ಕಾಣುತ್ತೆ. ಈ ಹಿಂದೂ ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಬಾಲ್ಯದಲ್ಲಿ ಮೊಸರು ಮಡಿಕೆಯಿಂದ ಬೆಣ್ಣೆಯನ್ನು ಕಳ್ತನ ಮಾಡ್ತಿದ್ದಾಗ ಸ್ವಲ್ಪ ಬೆಣ್ಣೆ ಆಕಾಶದಿಂದ ಕೆಳಗೆ ಬಿತ್ತಂತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಕೃಷ್ಣನ ಬೆಣ್ಣೆ ಉಂಡೆ ಅಂತಾನು ಅಂದರೆ ಕೃಷ್ಣಾಸ್ ಬಟರ್ ಬಾಲ್ ಅಂತ ಕೂಡ ಕರೀತಾರೆ. ಹಾಗೆಯೇ ಪಲ್ಲವ ರಾಜರು ಕೂಡ ಈ ಕಲ್ಲನ್ನು ಸರಿಸೋಕೆ ಪ್ರಯತ್ನಿಸಿ ವಿಫಲರಾದರು ಅಂತ ಕೂಡ ಹೇಳುತ್ತಾರೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿದೆ. ಪ್ರವಾಸಿಗರು ಈ ಕಲ್ಲಿನ ಕೆಳಗೆ ಕುಳಿತು ಫೋಟೋ ತೆಗೆದುಕೊಳ್ಳೋಕೆ ಮತ್ತು ಅದರ ಅದ್ಭುತ ಬ್ಯಾಲೆನ್ಸಿಂಗ್ ಅಂದರೆ ಸಮತೋಲನವನ್ನು ನೋಡೋಕೆ ಇಲ್ಲಿಗೆ ಬರ್ತಾರಂತೆ. ನೀವು ಯಾವಾಗಲಾದರೂ ಮಹಾಬಲಿಪುರಂಗೆ ಭೇಟಿ ಕೊಟ್ಟರೆ ಖಂಡಿತ ಈ ಸ್ಥಳವನ್ನು ಭೇಟಿ ಮಾಡೋಕೆ ನೋಡ್ಕೊಂಡು ಬರೋಕೆ ಮರಿಬೇಡಿ.

ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು ಇಷ್ಟು ಹೊತ್ತು. ವಿಸ್ಮಯ ಜಗತ್ತಿನಲ್ಲಿ ರಾಜಸ್ಥಾನದ ಚಾಂದ್ ಬೌರಿ ಮತ್ತು ತಮಿಳುನಾಡಿನ ಕೃಷ್ಣಾಸ್ ಬಟರ್ ಬಾಲ್ ಬಂಡೆ ಬಗ್ಗೆ ತಿಳ್ಕೊಂಡ್ವಿ. ಸಮಯ ಆಗಿದೆ 4:52. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತಿನೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಮುಗಿಸುವ ಸಮಯ ಬಂದಿದೆ. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಕೂಡ ಬಂದಾಯಿತು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ವಿಜಯ ಪ್ರಾಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:25. ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆದಮೇಲೆ 101.8 ಮೆಗಾಹರ್ಟ್ಜ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ನಮ್ಮ ಸ್ಟುಡಿಯೋ ಸಮಯ 5:11:26 ಆಗ್ತಾ ಇದೆ. ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ತಾನೇ ಕೇಳ್ಕೊಂಬಂದಿವಿ ಎರಡು ಹಾಡುಗಳನ್ನು, ಊರಿಗೆ ಉಪಕಾರಿ ಚಿತ್ರದಿಂದ. ಡಾಕ್ಟರ್ ವಿಷ್ಣುವರ್ಧನ್ ಪದ್ಮಪ್ರಿಯ ಅವರ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರ ತೆರೆಗೆ ಬಂದದ್ದು 1982 ಜೋಸೆಮನ್ ಅವರು ಡೈರೆಕ್ಷನ್ ಮಾಡಿದ್ರು. ಆರ್ ಎನ್ ಜಯಗೋಪಾಲ್, ಜಿ ಉದಯಶಂಕರ್ ಇಬ್ಬರು ಸಾಹಿತ್ಯ ರಚನೆಕಾರರು ಹಾಡುಗಳನ್ನು ರಚನೆ ಮಾಡಿದ್ರು. ಸತ್ಯಂ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದರು. ಈಗ ಅಸಾಧ್ಯ ಅಳಿಯ 79 ಬಿಡುಗಡೆಗೊಂಡ ಚಿತ್ರದ ಹಾಡುಗಳು.

ಸ್ನೇಹಿತರೆ, 1979 ತೆರೆಗೆ ಬಂದಂಥ ಅಸಾಧ್ಯ ಅಳಿಯ ಚಿತ್ರದ ಎರಡು ಗೀತೆಗಳನ್ನು ಇದುವರೆಗೆ ಕೇಳ್ಕೊಂಬಂತೀವಿ. ಜಿ ಉದಯಶಂಕರ್ ಅವರ ಗೀತಾ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರಿಂದ ಸಂಗೀತವಿತ್ತು. ಸ್ಟುಡಿಯೋ ಸಮಯ 5:03:03 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ.

ಸ್ನೇಹಿತರೆ, ಪದ್ಮಭೂಷಣ ಪಿ ಸುಶೀಲಾ, ಪದ್ಮಶ್ರೀ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಯುಗಳ ಸ್ವರಗಳಲ್ಲಿ ಧನಲಕ್ಷ್ಮಿ ಚಿತ್ರದ ಗೀತೆಯನ್ನು ಈಗ ತನಕ ಕೇಳ್ಕೊಂಬಂದ್ವಿ. ಶ್ರೀನಾಥ್ ಮಂಜುಳಾ ಅವರು ಈ ಹಾಡಿಗೆ ಅಭಿನಯ ಮಾಡಿದ್ರು. 77ನೇ ಇಸ್ವಿಯಲ್ಲಿ ಚಿತ್ರ ತೆರೆಗೆ ಬಂದಿತ್ತು. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 5:25:37 ಆಗ್ತಾ ಇದೆ. ಇನ್ನು ಮುಂದೆ ಮತ್ತೊಂದು ಮಧುರ ಗೀತೆ.

0: ಸ್ನೇಹಿತರೆ, ಹಳ್ಳಿ ಹೈದ ಚಿತ್ರದ ಗೀತೆಯನ್ನು ಕೇಳ್ಕೊಂಬಂದ್ವಿ. 81ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರ ಪ್ರೇಮಾನುಬಂಧ. ಈ ಚಿತ್ರದ ಎರಡು ಮಧುರ ಗೀತೆಗಳು ನಿಮಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇವೆ. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226, STD ಕೋಡ್ ಸಂಖ್ಯೆ 083852.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 5:39:17. ಇನ್ನು ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಆರತಿ ನಟಿಸಿದ ಹಾಡುಗಳು.

ಆತ್ಮರೇ, ನಾನಿರುವುದೇ ನಿನಗಾಗಿ 79ರಲ್ಲಿ ಬಿಡುಗಡೆಗೊಂಡ ಚಿತ್ರದ ಎರಡು ಹಾಡುಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಜಿ ಉದಯಶಂಕರ್ ಬರೆದ ಹಾಡುಗಳಿಗೆ ಸಂಗೀತ ನಿರ್ದೇಶನವನ್ನು ರಜನ್ ಮತ್ತು ನಾಗೇಂದ್ರ ಮಾಡಿದರು. ಡಾಕ್ಟರ್ ವಿಷ್ಣುವರ್ಧನ್ ಆರತಿಯವರು ಎರಡು ಹಾಡುಗಳಿಗೆ ನಟಿಸಿದ್ರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ FM ಬ್ಯಾಂಡ್ ಕಂಪನಾಂಕ 101.8 MHz.

ಅವಳ ಮನೆಯ ಎದುರುಗಡೆ ಹೋಗುತ್ತಿದ್ದಂತೆ ಮುಂದಿನ ಕ್ರಾಸಿನಲ್ಲಿ ಒಂದು ಹೂದೋಟವಿತ್ತು. ಅಲ್ಲಿ ಬೆಂಚಿನ ಮೇಲೆ ಅವಳು ಕುಳಿತಿದ್ದು ಕಾಣಿಸಿತು. ಅವಳು ಇಲ್ಲೇ ಇದ್ದಾಳಲ್ಲ ಅಂತ ಓಡುತ್ತಾ ಅವಳ ಹತ್ತಿರ ಹೋದ. ಹೋಗಿ ಹಾಗೆ ನಿಂತು ಅವಳನ್ನೇ ನೋಡುತ್ತಿದ್ದ. ಅವಳು ಮುಖ ಮೇಲೆ ಮಾಡಿ ಕುಳಿತುಕೋ ಅಂತ ಸ್ವಲ್ಪ ಜೋರಿನಿಂದಲೇ ಗಂಭೀರವಾಗಿ ಹೇಳಿದಳು. ಅದೇಕೋ ಅವಳು ಸಿಟ್ಟಿನಲ್ಲಿ ಇದ್ದಾಳೆ ಅನ್ನಿಸಿತು. ಎರಡು ನಿಮಿಷ ಹಾಗೆ ಮೌನ ತಾಳಿದ ಮಂಗಳ ಕುಳಿತುಕೋ ಅಂತ ಮತ್ತೆ ಹೇಳಿ ಕೂಡಿಸಿದಳಾದರೂ ಮಾತು ಶುರು ಮಾಡಲು ತಡ ಮಾಡಿದಳು. ಹೇಳು, ನಿನ್ನ ಹೆಸರೇನು ಅಂದಳು. ಜಗದೀಶ ಅಂತ ಉಬ್ಬು ಉಬ್ಬುತ್ತಲೇ ಹೇಳಿದ. ಓ ಜಗದೀಶ, ಜಗದ ಉದ್ಧಾರಕ, ಚೆನ್ನಾಗಿದೆ ಬಿಡು ಅಂದಳು. ಅವಳಲ್ಲಿ ನಾಚಿಕೆ ನಾಜುಕೂತನ ಯಾವುದೂ ಕಾಣಿಸಲೇ ಇಲ್ಲ. ನಿನ್ನ ಮನೆಯಲ್ಲಿದೆ ಅಂದಳು. ನನ್ನ ಮನೆ ಇಲ್ಲೇ ಹಿಂದ್ಗಡೆ ಓಣೆಯಲ್ಲಿ ಇದೆ ಅಂದ. ಎಷ್ಟು ಕೋಣೆಗಳಿವೆ ಅಂದಳು. ಎರಡು ಕೋಣೆಗಳಿವೆ, ನಾನು ನನ್ನಪ್ಪ ಇಬ್ಬರೇ. ನನ್ನ ತಂದೆ ಹೊಲದ ಕೆಲಸ ಮಾಡಿಕೊಂಡು ಇರ್ತಾರೆ ಅಂದ. ನಿನ್ನ ವಯಸ್ಸೆಷ್ಟು ಅಂದಳು. ಜಗದೀಶ ಗೊಂದಲಕ್ಕೀಡಾದ. ಓ, ನಾನು ನಿನ್ನ ವಯಸ್ಸಿನವನೇ ಅಲ್ವೇ, ನಿನ್ನ ಕ್ಲಾಸ್ಮೇಟ್ ಅಲ್ವೇ ಅಂತ ಖುಷಿಯಿಂದ ಹೇಳಿದ. ಅಂದರೆ ಏನಿಲ್ಲ ಅಂದರೂ 10-15 ವರ್ಷಗಳು ಬೇಕು, ನೀನು ಸ್ವಂತ ದುಡಿದು ಸ್ವಂತ ಸಂಪಾದನೆ ಮಾಡುವಷ್ಟರಲ್ಲಿ ಅಲ್ವೇ ಅಂದಳು. ಹೀಗೆ ಹಿರಿಯರು ಕೇಳುವಂತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋದಳು. ಜಗದೀಶನಿಗೆ ಏನು ಹೇಳಬೇಕು ತಿಳಿಯಲೇ ಇಲ್ಲ. ತಬ್ಬಿಬ್ಬಾಗಿ ಅವಳನ್ನೇ ನೋಡ ಹತ್ತಿದ. ನನ್ನ ಮನೆ ನೀನು ನೋಡಿದೀಯಾ ಅಂತ ಕೇಳಿದಳು. ಹ್ಞೂ ನೋಡಿದ್ದೀನಲ್ಲ, ತುಂಬ ದೊಡ್ಡದು ನಿಮ್ಮ ಮನೆ ಅಂದ. ಹ್ಞೂ ಹೌದು.

ನಾಲ್ಕು ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೇವೆ. ನಮ್ಮ ತಲೆಬಾಗಲ ನೋಡಿದೆಯಲ್ಲ, ಹೇಗಿದೆ, ಎಷ್ಟು ದೊಡ್ಡದಾಗಿದೆ ಗೊತ್ತಲ್ಲ ಅಂದಳು. ಹೌದು, ನೀವು ಗೌಡ್ರಲ್ಲ ಬಿಡು, ಮತ್ತೆ ನೀವು ಶ್ರೀಮಂತರಲ್ಲ ಹ್ಞೂ ಅಂತ. ಹೌದು ಹೌದು ಅಂತ ತೊದಲಿಸಲಾರಂಭಿಸಿದ. ಆದರೂ ಈ ಎಲ್ಲ ಪ್ರಶ್ನೆಗಳನ್ನು ಏಕೆ ಕೇಳ್ತಿದೀಯಾ ಅಂತ ಕೇಳಿಯೇ ಬಿಟ್ಟ. ಮಂಗಳ ಒಮ್ಮೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನೀನು ಈ ವಯಸ್ಸಿನಲ್ಲಿ ನನಗೆ ಪ್ರೀತಿಸಿದರೆ ನನ್ನನ್ನು ಹೇಗೆ ಸಾಕ್ತೀಯಾ, ಹೇಗೆ ನೀನು ನನ್ನನ್ನು ನೋಡ್ಕೊಳ್ತೀಯಾ, ಯಾರು ನಮಗೆ ಊಟಕ್ಕೆ ಹಾಕ್ತಾರೆ ಅಂತೆಲ್ಲ ಕೇಳಿದಳು. ಉಪ್ಪರಿಗೆಯ ಮೇಲೆ ಏರಿದ ಜಗದೀಶನಿಗೆ ರಪ್ಪನೆ ಪಾತಾಳಕ್ಕೆ ಒಗೆದಂತಾಯಿತು. ಜಗದೀಶನಿಗೆ ನಿಜ ಸ್ಥಿತಿ ಏನು ಅಂತ ಎಲ್ಲ ಹೇಳುತ್ತಾ ಬಂದಳು. ನೀನು ಇನ್ನೂ ಚಿಕ್ಕ ಹುಡುಗ, ನಾನು ಕೂಡ ಚಿಕ್ಕವಳೆ, ಆದರೆ ನನಗೆ ನಿನ್ನ ಥರ ಬುದ್ಧಿ ಇಲ್ಲ. ಪ್ರೀತಿ ಪ್ರೇಮ ಮಾಡೋಕ್ಕೆ ಇದು ವಯಸ್ಸಲ್ಲ, ನಾವು ಇನ್ನೂ ತುಂಬ ಚಿಕ್ಕವರು. ಓದಿ ಕಲಿತು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ನಮಗಾಗಿ ನಮ್ಮ ತಂದೆ ತಾಯಿಯಂದಿರು ಅದೆಷ್ಟು ಕನಸುಗಳನ್ನು ಕಟ್ಟಿದ್ದಾರೆ, ನಾವು ಗಳಿಸಿ ಅವರಿಗೆ ಸಾಕಿ ಸಲಹುತ್ತೇವೆ ಅನ್ನುವ ಕನಸು ಕಂಡಿದ್ದಾರೆ. ಪಾಪ ನಿನ್ನ ತಂದೆಯಂತೂ ನಿನಗೆ ಶಾಲೆ ಕಲಿಸುವ ಹುರುಪಿನಲ್ಲಿ ಅದೆಷ್ಟು ಸಾಲ ಮಾಡಿಕೊಂಡಾರೋ ಏನೋ ಅಲ್ವೇ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಳು. ಗರಬಡದವನಂತೆ ಸುಮ್ಮನೆ ಕುಳಿತಿದ್ದ ಜಗದೀಶ ಪ್ರೀತಿಯ ಭೂತ ಅಳಿದು ಇಳಿದು ಮರಿಮಾಚಿ ಹೋದಂತೆ ದೂರ ದೂರ ಓಡಿದಂತೆ ಅನಿಸಿತು. ಒಮ್ಮೆಲೆ ನಿಜಸ್ಥಿತಿಗೆ ಬಂದನು, ಮೌನಕ್ಕೆ ಶರಣಾದ, ಕೆಳಮುಖ ಹಾಕಿ ಕುಳಿತುಕೊಂಡನು. ಆದರೆ ಪ್ರೀತಿ ಅಷ್ಟು ಬೇಗ ಮರೆಯಾಗಲು ಸಾಧ್ಯವೇ? ಪ್ರೀತಿಯ ಹುಚ್ಚು ಬಿಟ್ಟು ಹೋಯಿತು ಅನಿಸಿತು ಮಂಗಳಾಳಿಗೆ. ಮನಸ್ಸು ಮರ್ಕಾಟ ಮಂಗ ಕೇಳಲಿಲ್ಲ, ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಲ್ಲ ಅಂತ ಮತ್ತೆ ಶುರುವಿಟ್ಟ ಜಗದೀಶ. ಅವಳು ಮತ್ತೆ ಅವನನ್ನು ನೋಡಿ, ಹುಚ್ಚು ಪ್ರೀತಿಗೀತಿ ಎಲ್ಲ ಸುಳ್ಳು ಜಗದೀಶ, ಮೊದಲು ಓದು, ಚೆನ್ನಾಗಿ ಓದು, ನನಕ್ಕಿಂತ 10 ಪಟ್ಟು ಸುಂದರಿಯಾದ ಹುಡುಗಿ ನಿನಗೆ ಸಿಗ್ತಾರೆ, ನೀನೇನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿಯೇ ಇದೆಯಾ, ಮೊದಲು ಓದಿನಲ್ಲಿ ಧ್ಯಾನ ಕೊಡು ಅಂದಳು. ಅವನು ಅವಳು ಹೇಳಿದ್ದೆಲ್ಲವೂ ಮನಸಾರೆ ಒಪ್ಪದೆ ಮತ್ತೆ ಕೆಳಮುಖ ಹಾಕಿಕೊಂಡ. ನಾನು ಏನು ಹೇಳುತ್ತಿದ್ದೇನೆ ಅನ್ನೋದು ತಿಳಿತಾ ಜಗದೀಶ ಅಂದಳು. ಅವನು ಹಾ ಹೂ ಅನ್ನಲೇ ಇಲ್ಲ, ಸುಮ್ಮನೆ ಕೆಳಮುಖ ಹಾಕಿ ಕೋಪದ ಮುಖ ಮಾಡಿಕೊಂಡು ಬೇಜಾರದಲ್ಲಿ ಕುಳಿತುಕೊಂಡ. ಇವನಿಗೆ ಎಷ್ಟು ಹೇಳಿದರೂ ತಿಳಿಯೋದಿಲ್ಲ ಅಂತ ಅನ್ನುವ ಭರವಸೆ ಮಂಗಳಾಳಿಗೆ ತಿಳಿಯಿತು. ನೋಡು, ಈಗ ಚೆನ್ನಾಗಿ ನಾನು ಹೇಳಿದ್ದೇನೆ, ಇನ್ನು ಮೇಲೆ ನೀನೇನಾರ ಮತ್ತೆ ನನ್ನನ್ನು ನೋಡೋದು, ಓದು ಬರಹ ಮಾಡದೆ ಕುಳಿತುಕೊಂಡಿದ್ದು ನೋಡಿದ್ದೆ ಆದರೆ ನಾನು ಮೇಷ್ಟ್ರ ಹತ್ರ ಕರ್ಕೊಂಡೋಗ್ತೀನಿ. ನನ್ನ ತಂದೆ ಹತ್ರ ಅಲ್ಲ, ನಿನ್ನ ತಂದೆ ಹತ್ರ ಅಲ್ಲ, ನಮ್ಮ ಶಾಲೆಯ ಮೇಷ್ಟ್ರ ನೋಡಿಯಲ್ಲ, ನಮ್ಮ ಕ್ಲಾಸ್ ಮೇಷ್ಟ್ರು, ಅವರು ನಮ್ಮ ಮನೆಯಲ್ಲಿಯೇ ಬಾಡಿಗೆ ಇದ್ದಾರೆ, ಅವರ ಹತ್ರನೇ ನಿನಗೆ ಬುದ್ಧಿ ಕಲಿಸಬೇಕಾಗುತ್ತೆ. ಇದು ತಿಳಿದುಕೋ, ನಾಳೆಯಿಂದ ನೀನು ನೀಟಾಗಿ ನಿನ್ನ ಜಾಗದಲ್ಲಿ ಕುಳಿತುಕೊಂಡು ಪುಸ್ತಕವನ್ನು ಓದುತ್ತಾ ಇರಬೇಕು, ಇಲ್ಲ ಅಂದರೆ ನಾನು ಸೀದಾ ಹೋಗಿ ಮೇಷ್ಟ್ರಿಗೆ ಹೇಳ್ತೀನಿ, ಎಚ್ಚರವಿಲಿ ಅಂತ ಹೇಳಿ ಒಮ್ಮಲೆ ಅಲ್ಲಿಂದ ಎದ್ದವಳೆ ಹೊರಟು ಹೋದಳು. ಪಾರ್ಕಿನಲ್ಲಿ ಮೃದುವಾಗಿ ಬೀಸುತ್ತಿದ್ದ ಗಾಳಿಯಲ್ಲಿ ಕನಸುಗಳು ದೂರ ದೂರ ತೂರಿ ಹೋದವು. ಸುಂದರ ಕನಸುಗಳ ಜೊತೆ ಬಂದಿದ್ದ ಜಗದೀಶನ ಹೃದಯ ಒಂದು ಕ್ಷಣದಲ್ಲಿ ಬಿರುಗಾಳಿಗೆ ಸಿಲುಕಿದಂತಾಯಿತು. ಅವಳ ಮಾತುಗಳು ಅವನ ಕಿವಿಯಲ್ಲಿ ಇನ್ನೂ ಮರುಮಾತಾಗಿ ಕೇಳಿಸಿದಂತೆ ಕೇಳುತ್ತಿದ್ದವು. ಓದಿಗೆ ಗಮನ ಕೊಡು, ನೀನು ಇನ್ನ ಚಿಕ್ಕವನು ಅನ್ನುವ ಮಾತೇ ಮತ್ತೆ ಮತ್ತೆ ಕೇಳಿಸಲಾರಂಭಿಸಿತು. ಮೊದಲು ಅವನಿಗೆ ನಂಬಲಾಗಲಿಲ್ಲ. ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ಎಂದುಕೊಂಡಿದ್ದ ಹೃದಯಕ್ಕೆ ಅವಳ ತೀಕ್ಷ್ಣವಾದ ಮಾತು ಕತ್ತಿಯಿಂದ ಕೊಚ್ಚಿ ಹೋದವು. ಅವನ ಮುಖದಲ್ಲಿ ಇದ್ದ ನಗು ನಿಧಾನವಾಗಿ ಮಾಯವಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಆದರೆ ಆ ಕಣ್ಣೀರು ಹೊರಗೆ ಬರಲಿಲ್ಲ, ಅದು ಒಳಗೆ ಉರಿಯುವ ನೋವಾಯಿತು. ನಾನು ಇಂಥ ತಪ್ಪ ಮಾಡಿದನಾ ಎಂದು ತನ್ನನ್ನೇ ಪ್ರಶ್ನಿಸಿಕೊಳ್ಳಲಾರಂಭಿಸಿದ. ಅವನ ಮನಸ್ಸಿನಲ್ಲಿ 3 ಭಾವನೆಗಳು ಒಂದೇ ಸಮಯದಲ್ಲಿ ಹೋರಾಟವಿಟ್ಟವು. ಅವಮಾನವಾಯಿತು, ಅವಳ ಬೈದ ಬೈಗಳು ಅವನ ಸ್ವಾಭಿಮಾನಕ್ಕೆ ನೋವು ನೀಡಿದವು, ಅವಳ ಮೇಲಿದ್ದ ಮುದ್ದಾದ ಪ್ರೀತಿ ಕ್ಷಣದಲ್ಲಿ ಒಡೆದು ಹೋಯಿತು. ಅವಳು ಹೇಳಿದ ಮಾತುಗಳಲ್ಲಿ ಸತ್ಯವೂ ಇದೆ ಎಂಬ ಅರಿವಿನ ಜಾಗೃತಿ ಕೂಡ ಮೂಡಿತು.

0: ಹಾಕಿನಲ್ಲಿದ್ದ ಪ್ರತಿಯೊಂದು ಕುರ್ಚಿ, ಮರ, ಹಾದಿ ಎಲ್ಲವೂ ಅವನನ್ನು ಹಾಶ್ಯ ಮಾಡುತ್ತಿರುವಂತೆ ಅನಿಸಿತು. ಅವನು ತಲೆ ತಗ್ಗಿಸಿಕೊಂಡು ನಿಧಾನವಾಗಿ ನಡೆಯತೊಡಗಿದ. ಆದರೆ ಆ ನೋವಿನ ಒಳಗೆ ಒಂದು ಹೊಸ ಚಿಗುರು ಮೊಳಗಿತು. ಅವಳು ಹೇಳಿದ ಮಾತು ತಪ್ಪಲ್ಲ. ನಾನು ನನ್ನ ಜೀವನವನ್ನು ಸಾಬೀತ ಮಾಡಬೇಕು. ಅವಳ ನಿರಾಕರಣೆ ಅವನ ಪ್ರೀತಿಯನ್ನು ಕೊನೆಗೊಳಿಸದೆ ಅವನ ಜೀವನಕ್ಕೆ ದಿಕ್ಕು ತೋರಿಸಿದಂತಾಯಿತು. ಆ ದಿನದಿಂದ ಜಗದೀಶ್ ಮನಸ್ಸಿನಲ್ಲಿ ಒಂದು ನಿರ್ಧಾರ ಹುಟ್ಟಿತು. ಒಂದು ದಿನ ನಾನು ನನ್ನ ಸಾಧನೆಯ ಮೂಲಕ ಮಾತನಾಡುತ್ತೇನೆ. ಆ ನೋವು ಅವನನ್ನು ಅವಳ ಮಾತುಗಳನ್ನು ಮರೆಯಲು ಬಿಡಲಿಲ್ಲ. ಅವನನ್ನು ಮತ್ತಷ್ಟು ಬಲಿಷ್ಠನನ್ನಾಗಿ ರೂಪಿಸಿತು. ಕಾಲವು ತನ್ನ ಕೆಲಸ ಮಾಡಿತ್ತು. ಒಮ್ಮೆ ಪಾರ್ಕಿನಲ್ಲಿದ್ದ ಆ ನೊಂದ ಬಾಲಕ ಇಂದು ಬಿಳಿ ಕೋಟು ತೊಟ್ಟು ಜನರ ಪ್ರಾಣ ಉಳಿಸುವ ಡಾಕ್ಟರ್ ಜಗದೀಶ್ ಆದ. ಆದರೆ ಅವನ ಹೃದಯದ ಒಂದು ಮೂಲೆಯಲ್ಲಿ ಇನ್ನೂ ಯಾರೋ ಮೌನವಾಗಿ ಬದುಕಿದ್ದರು. ಹಸನಾದ ಜೀವನ ಮಾಡುವ ದಾರಿ ತೋರಿಸಿದ ಮಂಗಳ. ಪ್ರತಿ ಸಲ ಅವನು ರೋಗಿಯನ್ನು ಉಳಿಸಿದಾಗ ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಕೇಳಿಸುತ್ತಿತ್ತು, ಓದಿಗೆ ಗಮನ ಕೊಡು. ಅವಳ ಆ ಒಂದು ಮಾತೇ ಅವನ ಜೀವನದ ದಿಕ್ಕು ಬದಲಾಯಿಸಿತ್ತು. ರಾತ್ರಿ ಆಸ್ಪತ್ರೆಯ ಕಿಟಕಿ ಬಳಿ ನಿಂತು ಹೊರಗಿನ ಬೆಳಕನ್ನು ನೋಡುತ್ತಾ ಅವನು ಅನೇಕ ಸಲ ಅವಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಅವಳು ಇದ್ದಿದ್ದರೆ ನಾನು ಇವತ್ತು ಇದನ್ನೇ ಹೇಳುತ್ತಿದ್ದೆ, ಒಂದೇ ಮಾತು ಹೇಳುತ್ತಿದ್ದೆ, ಧನ್ಯವಾದಗಳು ಎಂದು. ಅವಳ ಕಣ್ಣಲ್ಲಿ ಮೂಡಿದ ಹೆಮ್ಮೆ ನೋಡಿ ಸಂತಸ ಪಡಬೇಕೆನ್ನುವ ಆಸೆ ಒಂದೇ ಉಳಿದುಕೊಂಡಿದೆ. ಅವಳಿಗೆ ಹೇಳಲಾಗದ ಧನ್ಯವಾದಗಳ ನೋವು ಮಾತ್ರ ಇತ್ತು. ಶಾಲೆ ಮುಗಿದ ನಂತರ ಅವರ ಮನೆತನದವರೆಲ್ಲರೂ ಆಸ್ತಿಯನ್ನೆಲ್ಲ ಮಾರಿ ಬೇರೆ ಊರಿಗೆ ಹೋದರು ಅನ್ನುವುದಷ್ಟೇ ಗೊತ್ತು. ಅವಳು ಎಲ್ಲಿಗೆ ಹೋದಳು, ಯಾವ ಊರು, ಯಾವ ಜೀವನ, ಯಾರೊಂದಿಗೆ ಜೀವನ ನಡೆಸುತ್ತಿದ್ದಾಳೆ ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಜಗದೀಶ್ ಮಾತ್ರ ಇನ್ನೂ ಅವಳನ್ನು ಹುಡುಕುತ್ತಿದ್ದಾನೆ. ಹಳೆಯ ಶಾಲೆಯ ಮುಂದೆ ಹೋಗಿ ನಿಂತು ಅವಳ ಕುಳಿತಿದ್ದ ಬೆಂಚುಗಳನ್ನು ತಟ್ಟಿ ನೋಡುವನು. ಪಾರ್ಕಿಗೆ ಹೋಗಿ ಆ ದಿನದ ನೆನಪುಗಳಲ್ಲಿ ಮತ್ತೆ ಮತ್ತೆ ಬದುಕುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಅಪೂರ್ಣ ವಾಕ್ಯ ಉಳಿದುಕೊಂಡಿದೆ. ಮಂಗಳ, ನೀನು ನನ್ನನ್ನು ತಳ್ಳಲಿಲ್ಲ, ನನ್ನನ್ನು ನಿರ್ಮಿಸಿದೆ. ಬಹುಶಃ ಅವಳು ಎಲ್ಲೋ ಸುಖವಾಗಿ ಬದುಕಿರಬಹುದು, ಅಥವಾ ಅವಳಿಗೆ ಜಗದೀಶ್ ಎಂಬ ಹುಡುಗನ ನೆನಪೇ ಇರದೇ ಇರಬಹುದು. ಆದರೆ ಜಗದೀಶನಿಗೆ ಅವಳ ಒಂದು ಪ್ರೇರಣೆ, ಅವಳು ಒಂದು ದಿಕ್ಕು, ಒಂದು ಜೀವನವಾಗಿದ್ದಳು. ಆತನ ಹೃದಯದಲ್ಲಿ ಇನ್ನೂ ಒಂದು ಹೇಳತೀರದ ಆಸೆ ಉಳಿದುಕೊಂಡಿದೆ. ಒಮ್ಮೆ ಅವಳು ಸಿಕ್ಕರೆ ನಾನು ಅವಳಿಗೆ ಕೇವಲ ಒಂದು ಮಾತು ಹೇಳಬೇಕು. ಆ ಮಾತು ಹೇಳಲು ಅವನು ಇನ್ನೂ ಹುಡುಕುತ್ತಲೇ ಇದ್ದಾನೆ. ಕಣ್ಣಲ್ಲಿ ಆಸೆ, ಹೃದಯದಲ್ಲಿ ಆಕಾಂಕ್ಷೆ ಮತ್ತು ಮುಗಿಯದ ಕಥೆಯೊಂದಿಗೆ ಒಂದು ದಿನ ಅವಳು ಸಿಕ್ಕೇ ಸಿಗುವಳು ಅನ್ನುವ ಹುಡುಕಾಟದಲ್ಲಿ ಜಗದೀಶನು ಇದ್ದಾನೆ. ಹಾ ಪ್ರಿಯ ಕೆಳಗರೆ, ಕತೆ ಹೇಗನಿಸಿತು ತಿಳಿತಲ್ವೇ? ಮಂಗಳ ಕಲಿಸಿದ ಪಾಠ ಜಗದೀಶನಿಗೆ ಜೀವನಕ್ಕೆ ದಾರಿ ತೋರಿತು ಅಲ್ವೇ? ನೀವೇನಂತೀರಾ? ಇದುವರೆಗೆ ಕಥೆ ಮೊದಲ ಪ್ರೀತಿ ಕಲಿಸಿದ ಪಾಠ ಕೇಳಿದಿರಿ.
1: ಇದುವರೆಗೆ ಎರಡನೇ ಭಾಗವನ್ನು ಕೇಳಿದಿರಿ.
2: ಸಂಕಲನ ಸವಿತಾ ದೇಶಮುಖ್,
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226 ಎಸ್ಟಿಡಿ ಕೋಡ್ ಸಂಖ್ಯೆ 0835

ಸ್ನೇಹಿತರೆ, ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಚಜರೊಟ್ಟಿ ಚೌಳಿಕಾಯಿ ನಂತರ ನೀತಿಕತೆ ಸರಿಯಾಗಿ 6:10 ಕೇಳಿಬರುತ್ತದೆ. ಅವಲೋಕನ ಕಾರ್ಯಕ್ರಮ 6:30. ಸೇವಾ ಮಾಹಿತಿ 6:35. ಕಿಸಾನ್ ವಾಣಿ ಕಾರ್ಯಕ್ರಮ 6:51. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರವೀಂದ್ರ ಜಾವಡಿಗೆ ಅವರಿಂದ ಮಾಹಿತಿ ಇದೆ. ನಂತರ ಜನಪದ ಗೀತೆಗಳು.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನು 7:45 ಕೇಳುತ್ತೀರಿ. ಗಾತಾ ರಹೆ ಮೇರಾ ದಿಲ್ ಈ ಕಾರ್ಯಕ್ರಮ 8:00 ಮೂಡಿಬರುತ್ತದೆ. ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30, ಸ್ಪಾಟ್ಲೈಟ್ ಕಾರ್ಯಕ್ರಮ 9:15 ಆಲಿಸುತ್ತೀರಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕಾರ್ಯಕ್ರಮ 9:30 ಕೇಳಿಬರುವುದು. ಇನ್ನು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಈ ಕಾರ್ಯಕ್ರಮ 10:00 ಬೆಂಗಳೂರು ನಿಲಯದಿಂದ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 10:30 ಬೆಂಗಳೂರು ನಿಲಯದಿಂದ ಕೇಳುತ್ತೀರಿ.

ಸ್ನೇಹಿತರೆ, ಈಗ ತಾನೇ ಹೇಳಿರುವ ಹಾಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ರವೀಂದ್ರ ಜಾವಡಿಗೆ ಅವರಿಂದ ಮಾಹಿತಿ ಇದೆ. ನಂತರ ಕೆಲವು ಜನಪದ ಗೀತೆಗಳು ಮೂಡಿಬರುತ್ತವೆ. ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ವಿಜಯಪುರ ಆಕಾಶವಾಣಿ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಅಕ್ಕ ಅಕ್ಕ ಏನ್ ಮಾಡತ್ತೀವ ಮನ್ಯಾಗ?
2: ಅಯ್ಯ ಕಲ್ಲು ಏನ ಬಾರೋ ಕಲ್ಲು, ಎಂತ ಬಿಸಿಲಾಗ ಬಂದಿನಿ ನಾವು? ಐದು ಹತ್ತು ಮುಣಿಗೆ ಬಿಸಿಲು ತಗ್ಗಾನ ಬರ್ಬೇಕು ಬೇಡೋ?
1: ಏನ್ ಮಾಡ್ತೀವ, ನೀನ್ ಎಂತಕ್ಕೊಂದ್ ಸ್ವಲ್ಪ ಕೆಲಸ ಇತ್ತ, ಹಂಗ ಬಂದ್ಬಿಟ್ ನೋಡ ಅರ್ಜೆಂಟ್ ಒಳಗ.
2: ಅಯ್ಯ ಫೋನರ್ ಹಚ್ಚಬಾರ್ದೇನು, ಇಂಥ ಬಿಸಿಲಾಗ ಬಂದು ನೋಡಲಿ ಮೂವ್ ಹೊಡೆದೈತೆ ನೋಡ, ರಕ್ತ ಬಂದಿದ್ದು ಗೊತ್ತಾಗಲೈತೆ ಮುಗ್ನ್ಯಾಗಿಂದ, ಬಾಯಲ್ಲಿ ಕುಂಡ್ರು ಒಂದಿಟ್ಟು ತಲೆ ಮ್ಯಾಗ ಒಂದಿಟ್ಟು ನೀರು ಚಪ್ಪರಿಸ್ತೀನಿ.
1: ಏ ಇಂಥ ಅರ್ಗ ಬಿಸಿಲಾಗ ತಣ್ಣೀರು ಪಟಕ್ನ ಹಚ್ಚಬೇಡವಾ, ತೀರಾ ಅರ್ಗವಾಗಿ ಜಡ್ಡು ಬರ್ತೈತಿ.
2: ಹಿಂಗತಿ ಮತ್ತೆಲ್ಲ ನಾವು ಅವಾಗೆಲ್ಲ ತಲೆಗೆ ತಪ್ಪ ತಪ್ಪ ಬಡಿತಿದ್ರಲ್ಲೋ ಅಪ್ಪ.
1: ಅವಾಗ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರ ಅಂದ್ರೆ ಸಂಜೆ

0: ನ್ಯಾಗ ಕೊಬ್ಬರಿ ಎಣ್ಣಿ, ಕೊಬ್ಬರಿ ಎಣ್ಣಿ ತಲೆ ಉಣಿಸಿ ಔಡ್ಲೆಲಿ ಇರ್ತಾವಲ್ಲ, ಔಡ್ಲೆಲಿ ಇಟ್ ಕಟ್ತಿದ್ರಲ್ಲ, ಅದು ಮನುಷ್ಯಾಗ ತಂಪಕತೆ ಹೇಳ್ತಿದ್ರ ಅವಾಗ.
1: ಹೇಳ್ದಂಗ ಅದು ಔಡ್ಲೆಲಿ ಕಾವೆಲ್ಲ ಜಕ್ಕೋತಿತ್ತ ಹೇಳ್ತಿದ್ ಬಿಡು ಆಯಿ. ಮತ್ತ ಈಗೇನು ಕುಂದ್ರೆ ಈಗ ನೀವು ನೋಡಿ ನೋಡಿ ಎಟ್ ಇದನ್ನಾಗಿ ಎಟ್ ಸುದ್ದಿ, ಎಟ್ ಬೆವ್ರು ಬಂದಾವು, ಬೆವ್ರ ಸಲಿ ಬೇರೆ ಎದ್ದಾವು. ಒಂದಿಷ್ಟು ತಣ್ಣಗ ಮಜ್ಜಿಗೆ ಮಾಡೀನಿ ಕುಡಿಯಾಕತ್ತ, ಹೋಗು ಮುಂದೇನೈತಿ ನುಚ್ಚತಿರ್ವಿನಿ ಮಜ್ಜಿಗೆ ನುಚ್ಚ ಉಂಡು ಹೋಗಾಕತ್ತ.
0: ಆಯ್ತು ಕೈಕಾಲ್ ಮಾಡಿ ತಕೊಂಬರ್ತೀನಿ,
1: ತಕೊಂಬ ಹೋಗ
0: ನಡಿ ನಡಿ ಒಳಗ ನಡಿ.
1: ಕೌಲ್ಯ ನೀರ ಹಾಕ್ತಾ ನೋಡ ಕಮ್ಮಗೆ ತಕೋ.
0: ಏನ್ ಬಿಸಿಲು ನೋಡಕ್ಕ, ಇಂಥ ಬಿಸಿಲಾಗ ಜೀವನ ಭಾಳ ಇದು ಆಗ್ಬಿಟ್ಟತಿ, ಎಲ್ರದೂ ತ್ರಾಸ ನೋಡಿ. ಈಗ
1: ಏನ್ ತ್ರಾಸ ಅತ್ತಿಪ್ಪ, ವಯಸ್ಸಾದವ್ರಿಗೆ ನಮ್ಮಂಥವ್ರ ಮುದುಕರಿಗೆ ಅಂತರೂ ಕೇಳಬೇಡ, ಒಟ್ಟು ಕಾಲ ಹೊರಗಿಡಕ್ಕಾಗೋಲಾಗೈತಿ.
0: ಇಂಥ ಬಿಸಿಲಾಗ ಏನು ಹೊರಗೆ ಬರ್ತೀವ, ಎಲ್ಲರಿಗೆ ಹೇಳ್ಯಾರಲ್ಲ, ಪೇಪರ್ದಾಗ ಕೊಟ್ಟಾರು, ರೇಡಿಯೋದಾಗ ಹೇಳ್ತಾರು.
1: ಪೇಪರ್ ಪೇಪರ್ ಓದಾಗ ನನಗೇನು ಬರ್ತೈತೇನು? ಆ ಭಾಳ ಆದ್ರೆ ರೇಡಿಯೋ ಹಚ್ತೀನಿ ಬಿಡು ಮುಂಜಾನೆ.
0: ರೇಡಿಯೋದಾಗ್ರೆ ಕೇಳಿ ಇಲ್ಲ,
1: ಕೇಳಿನಿ ಕೇಳಿನಿ.
0: ಮುಂಜಾನೆ 11ರಿಂದ ಸಂಜೆ 4 ತನಕ ಹೊರಗೆ ಬರಬೇಡ ಅಂತ ಹೇಳ್ಯಾರಲ್ಲ ಎಲ್ಲರಿಗೆ.
1: ಹೌದು, ಮಾಹಿತಿ ಕೊಡ್ತಿರ್ತಾರ, ಕೇಳಿನಿ ಇಲ್ಲ ಅನ್ನಂಗಿಲ್ಲ. ಮತ್ತೆ ಕೆಲಸ ಏನು ನಮ್ಗೇನು ಬಿಡ್ತಾವೇನು ತಮ್ಮ, ಅವ್ರು ಹೇಳ್ದಂಗೆ ಮಾಡ್ಕೋತ ಹೋದ್ರೆ ಕೆಲಸ ಮಾಡೋರು ಯಾರು?
0: ಅದಕ್ಕೆ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡಬೇಕು ಗೊತ್ತೇನು? ಮುಂಜಾನೆ ಲಘುನ ಹೇಳು, ಎದ್ದ ಕೆಲಸ ಮಾಡ್ಕೋ, ಎಲ್ಲ ದನಗಳಿಗೆ ಮೇವು ಅದ ಎಲ್ಲ ಮಾಡಿ ಇಟ್ಕೊಂಡ್ಬಿಡ. ಅವ್ ದನಗಳದ ಎದ್ದಲ್ಲ, ಹುಂಚಿ ಗಿಡ ಐತಲ್ಲ ಮನಿ ಮುಂದೆ, ಆ ಗಿಡ ತಂಪಿಗಳಿಗೆ ಕಟ್ಬೇಕು. ನೀಲ್ರಿ ಮೇಸಾಕ್ ಹೊರಗೆ ಬಿಡ್ತೇನಂದ್ರ ಅವಕ್ಕೂ ತ್ರಾಸ ಮಾಡುವ.
1: ಹೌದು ಹೌದು ಹೌದು, ಮತ್ತೆ ಎಷ್ಟು ದೂರ ಹೋದ್ರು ನೀರೇ ಸಿಗುದಿಲ್ಲ ಅವಕ್ಕೂ ಕುಡಿಯಾಕ.
0: ಮತ್ತೆ ನೀ ಏನ್ ಮಾಡ್ತಿದ್ದಿ, ಮಧ್ಯಾಹ್ನ ಒಂದ್ ಟೈಮ್ ನೀರು ಕುಡಿಸ್ತಿದ್ದೆ, ಈಗ ಒಂದ ಟೈಮ್ ಕುಡಿಸ್ಬೇಡ, ಒಂದ್ 2-3 ಸರಿ ಕುಡಿಸಾವ್ ನೀರು.
1: ಈಗ ಏನ್ ಮಾಡ್ತೀನಿ, ಎಮ್ಮೆ ಮೈಸ್ಕೋತ ಹೋದಾಗ ಹೆಗಲಿಗೆ ಬಕೆಟ್ ಹಾಕೊಂಡು ಹೋಗಿರ್ತೀನಿ, ಎಲ್ಲಿ ನೀರೇ ಸಿಗುದಿಲ್ಲ, ಬೋರ್ ಹೊಡೋದು ರಟ್ಟಿ ಸೋತ್ ಬರ್ತಾವ, ನೀ ಬೋರ್ನೇಸದ ನೀರ್ ಕಮ್ಮಾಗ್ಯಾವು ತಮ್ಮ.
0: ಹೌದವ್ವಾ, ಇಂಥ ಬಿಸಿಲಿಗೆ ಏನಾಗ್ಬಿಡ್ತೈತಿ ಅಂದ್ರ ಭೂಮಿಯೊಳಗೆ ಅಂತರ್ಜಲದ ಮಟ್ಟ ಕುಸಿದ್ ಬಿಟ್ಟೈತಿ. ಮತ್ತೆ ಎಲ್ಲಾರು ಬೋರ್ ಕೊರೆಯವ್ರ ಮತ್ತೆ ನೀರ್ ಬಸದ ಹೊಕ್ಕೈತಿ. ಹಂಗ ಮಳಿ ಆಯ್ತಂದ್ರೆ ಎಲ್ಲ ಹರ್ಕೊಂಡ್ ಹೋಗ್ಕವ. ಅದಕ್ಕೊಂದಿಟ್ ನಾವು ಹೊಲ್ದಾಗ ಬದುಗಳು ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ನೀರ್ ಹಿಂಗಂಗ ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವ ಅಂದ್ರ ಅಂತರ್ಜಲ ಮಟ್ಟ ಜಾಸ್ತಿ ಆಕಿತ್ತು.
1: ನೀ ಹೇಳ್ದಂಗ ನನ್ನ ಪತ್ ನೋಡು, ನಮ್ದು ಬಾವಿ ಎಷ್ಟು ತುಂಬಿ ತುಳುಕ್ತಿತ್ತಿಲ್ಲ, 12 ತಿಂಗಳು ತುಂಬಿ ತುಳುಕ್ತಿತ್ತು. ಈ ವರ್ಷಿನ ಕಾಲಕ್ಕ ಕಂಡಾಪಟ್ಟಿ ಬಿಸಿಲಪ್ಪ, ಅವು ಶಲಿನ ಬತ್ ಹೋಗ್ಯಾವ ನೋಡು.
0: ಹೌದು, ಬಿಸಿಲಿಗೆ ಇದು ಆಗೈತಕ್ಕ. ಅದಕ್ಕೆ ಅಜ್ಜಾಗದು ಏನ್ ಮಾಡಿ ಕೊಡ್ತಿ ಈಗ ಬಿಸಿಲಾಗ ಇಂಥದ್ರೊಳಗ?
1: ಅಯ್ಯೋ ಅದೇ ಹೇಳಿನಲ್ವೋ, ಮುಂಜಾನೆ ಒಂದು ಗಡಿಗೆ ಅಂಬ್ಲಿ ಮಾಡಿರ್ತೀನಿ, ಆಮೇಲೆ ಮಧ್ಯಾಹ್ನ ಎಳೆ ಈ ಎಳೆದಾಗ ಒಂದ್ರ ಸುಮಾರ ಕಮ್ಮಗೆ ಇದನ್ ಮಾಡ್ತೀನಿ, ನುಚ್ಚು ಮಾಡಿ ನೋಡು. ಒಂದಿಟ್ಟು ಬಳ್ಳುಳ್ಳಿ ಹಾಕಿದ್ ಬೇರೆ ಮಾಡೀನಿ, ಹಂಗ ಉಪ್ಪು ಜೀರಿಗೆ ಒಗ್ದಿದ್ದು ಅದೊಂದು ಬೇರೆ ಮಾಡೀನಿ. ಹುಡುಗರು ತಿನ್ನಂಗಿಲ್ಲ ಒಂದೊಂದು ಬಳ್ಳುಳ್ಳಿ ಒಲ್ಲತ್ತಾವು, ಅವಕ್ಕೆ ಅವ್ತರದ ಯಾವುದು ಸಾದ ಗೊತ್ತಿಲ್ಲ ಬಿಡು. ಬಾಬಾ ನೀ ಬಾ, ಒಂದು ಗಂಗಾಳ ಕುಡಿ ಮೊದಲು, ಆಮೇಲೆ ಮಾತಾಡಕತ್ತ.
0: ನನಗೆ ಮಜ್ಜಿಗೆ ಕೊಡು ಮೊದಲು, ಕುಡಿತೀನಿ
1: ಕುಡಿ,
0: ಆಮೇಲೆ ಮಜ್ಜಿಗೆ ನುಚ್ಚಗ ಹಾಕಿಕೊಡು ತಿಂತೀನಿ ನೋಡು. ಈ ಬ್ಯಾಸಿಗೆ ನಿಮಿಷಿಗೆ ಇದು ಭಾಳ ತಂಪು ನೋಡಕ.
1: ಹೌದು, ಮತ್ತೆ ಈ ಮುದುಕಗ ಬರೇ ಶೆಕೆ ಶೆಕೆ ಅತ್ತಾನ, ಈಗ ಅಂದ ಇದು ಜ್ವಾಳದ ಗಂಜಿ ಮಾಡಾಕತ್ತೀನಿ ಆರಾಮದಿನಿ. ಮುದುಕಿ ಬೇಸ್ ಮಾಡಿದ್ ನೋಡಿ ದಿನ ಮಾಡತ್ತಾನ.
0: ಮತ್ತೆ ನೋಡ್ವಾಕ, ಈಗ ಅಜ್ಜನ ಹೇಳಿದಿಲ್ಲ ಈಗ ಇಂಥವ್ ಮಾಡಂತೇಳಿ, ಅದಕ್ಕೆ ಕಲಿಬೇಕ, ಹಿರಿಯರ್ ನೋಡಿ ಹಿರಿಯರ್ ಮಾತ್ ಕೇಳ್ಬೇಕು ಅಂತ ಹೇಳಿ ಅನ್ನೋದು. ಈಗ ನೋಡು ನಾವ್ ಏನ್ ಮಾಡ್ಬಿಡ್ತೇವಿ, ಚಪಾತಿ ಕಟ್ಟು, ಚಪಾತಿ ಅಂತೀವ್ರ ಬಿಡ್ತಿ ಅದು ಕಟ್ಟಾಕ, ಚಪಾತಿನ ತಿಂತೇವಿ. ಮತ್ತ ಇವ ಅದು ಇವು ಬರ್ದ ನೋಡು, ಅವ ಇವು ಬೇಕರಿ ಪದಾರ್ಥಗಳು,
1: ಆ ಬುರ್ಬುರಿ ಅವೇನೋ ಎಂತಿದ ದಮ್ ದಮ್ ದಮ್ ಗಾದಿ ಅಂತಾವ.
0: ಬುರ್ಬುರಿ ಎಲ್ಲಾವ, ಬರ್ಗರ, ಪಿಜ್ಜಾ, ಬ್ರೆಡ್
1: ಅವತ್ತಿತ್ತ ಬಿಡ ನಿನಗು ಸುಡ್ಲಿ ಇದು.
0: ನೀ ಈಗ ಹೆಂಗ್ ಗೊಂಜಾಳ ನುಚ್ಚ ಅದು ತಿತ್ತೀವಲ್ಲ, ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಅವು ಸುಮ್ಮನೆ ಯಾವಾಗ ಒಂದೀಟ್ ತಿನ್ಬೇಕು, ಅತಿ ತಿನ್ಬಾರ್ದು ನೋಡಿ ಇವೆಲ್ಲ ಬರ್ಗರ ಬ್ರೆಡ್ ಅವೆಲ್ಲ.
1: ನೀನು ಬರೇ ನನಗೆ ಹೇಳುದು ಬ್ಯಾಡ ಉಪದೇಶ, ಅವು ಶಾಲ್ಯಾಗ ಮಾಸ್ತರ್ಗಳು ಹೇಳಂಗಿಲ್ಲ ಇಂಥ ತಿನ್ಬೇಕು ಇಂಥದ್ ಬಿಡ್ಬೇಕಂತ
0: ಹೇಳ್ತಾರ ಕರೆ, ಆದ್ರೆ ಕೇಳವ್ರ ಬೇಕಲ್ಲ.
1: ನೋಡೋಣ, ದಿನ ಒಂದು ಗಡಿಗೆ ಮಾಡ್ತೀನಿ, ಮುಂಜಾನೆ ಒಂದು ಗಡಿಗೆ ಸರಿತೈತೆ ಅಂಬಲಿ, ಮಧ್ಯಾಹ್ನ ನುಚ್ಚು ಮಾಡಿದ್ ಸರಿತೈತಿ, ಮಾತ್ರ ರಾತ್ರಿನೂ ಅದನ್ನ ಮಾಡ್ತೀನಿ. ಜ್ವಾಳದು ಮುದ್ದೆ ಮಾಡ್ತೀನಿ ತಮ್ಮ ಸಂಜಿನಾಗ, ಅಗದಿ ಫಸ್ಟ್ ಕ್ಲಾಸ್ ಎಲ್ಲ ಎಣ್ಣೆ ಗಿಣ್ಣಿ ಜೀರಿಗೆ ಎಲ್ಲ ಹಾಕಿ, ಮನೆ ಕರ್ಬೇವಿನ ಗಿಡ ಐತಿ ಹಾಕಿ, ಹ್ಞೂ ಮತ್ತೆ ಮನೆ ಬ್ಯಾಳಿದಾವ ಗಟ್ಟಿ ಸಾರು ಮಾಡ್ತೀನಿ, ತೊಗರಿಬೇಳಿ ಸಾರು
0: ಇಟ್ಟೆಲ್ಲ ಮಾಡ್ತೀನಿ ಅಂತೇಳಿ ಮುತ್ತೆ ಗಟ್ಟಿ ಮುಟ್ಟದ ನೋಡು, ಮುಟ್ಟಿಗೆ ತಿಂದಾನ ಹಂಗದ ನೋಡು ಮುತ್ತೆ.
1: ಏನಾದ್ರೂ ಬಾಯ್ ಹಲ್ ಬಿದ್ದಿಲ್ಲ ಮುತ್ತೆ ಅನ್ಬೇಡ ನೀ ಅವನಿಗೆ, ಅಂಕಲನ್ನು ನನಗೂ ಅಂಟಿಯ ನಿನ್ ಮ್ಯಾಗಿಂದ ನಾನು ಅಲ್ಲ ಒಂದ್ರೆ ಬಿದ್ದಾವ ಕೂದ ಹಣ್ಣಾಗ್ಯಾವ.
0: ಇಲ್ಲ ಇಲ್ಲ ಅಕ್ಕ, ನಾ ಏನು ಅನ್ನೋದಿಲ್ಲ, ಅಜ್ಜ ಅಜ್ಜಿ ಅಂತ ಅನ್ನೋದಿಲ್ಲ, ಅಂಕಲ ಅಂಟಿ ಅಂತ ನೋಡಿ.
1: ಹಂಗ ಅನ್ ನೋಡಪ್ಪ, ನೀನ್ ಇನ್ನೊಂದ್ ಮಜ್ಜಿಗೆ ಕುಡಿ
0: ಹಂಗಾದ್ರೆ. ಅಕ್ಕ ಅಕ್ಕ ಇನ್ನ ಏನ್ ಮಾಡ್ಬೇಕು ಗೊತ್ತೇನ, ನಿನ್ ಮೊಮ್ಮಕ್ಕಳದಲ್ಲ ಸಣ್ಣ ಸಣ್ಣ ಮೊಮ್ಮಕ್ಕಳು, ಅವಕ್ಕ ಬಿಸಿಲಾಗ ಆಡಕ್ ಬಿಡ್ಬೇಡ ನೋಡುವ.
1: ಏನ್ ಮಾಡೋನು, ಒಟ್ಟ ಹುಂಚಿಕೆ ಇಡಕ್ಕೆ ಹೋಗಿ ಕುಂತಿರ್ತಾವತ್ತೆ ಬಿಡ್ತೀನಿ, ಒಳಗ ಏನ್ ಕೆಲಸ ಮಾಡ್ತಿರ್ತೀನಿ, ಬಿಸಿಲಾಗೆ ಹೋಗ್ತಾವ ಬರೇ.
0: ಅವಕ್ಕ ಅಂಗಡಿಯನ್ನೋ ಅಂತಾವ ಇಂತಾವ ಏನು ಕುಡಿಸ್ಬೇಡ, ಇವಕ್ಕ ಮಜ್ಜಿಗೆ ಕುಡಿಸು. ಮತ್ತ ನಿಮ್ ಮನಿ ಮುಂದೆ ತೆಂಗಡ ರಗಡ ಹಚ್ಚಿ ಹೊಲ್ದಾಗ, ಅವಕ್ಕ ಮಧ್ಯಾಹ್ನ ಎಳ್ನೀರ್ ಕುಡಿಸ. ಅವ್ ಎಳ್ನೀರ್ ಕುಡಿದ್ರ ದೇಹದೊಳಗೆ ಉಷ್ಣಾಂಶ ಕಡಿಮೆ ಆಕತಿ.
1: ನೋಡು ಈಗ ಯಾರ ಮನಿಗೆ ಬಂದಾರ, ಈಗ ನೀ ಬಂದಿಯಾ, ಈಗ ಹೋಗು ಹೇಳದಾಗ ಒಂದ್ 10 ರೂಪಾಯಿ ಕೊಡ್ತಿ, ಅವ್ ತಗೊಂಡ್ ಗಾರ್ಗ ತರಕವು ಅಂಗಡಿಗೆ ಹೋಗ್ತಾವ್, ಅವ್ ತಿತ್ತಾವ್. ನಾ ಏನ್ ಮಾಡ್ಲಿಪ್ಪ, ಚಂತ ನಾ ನೀರ್ ಕುಡಿಯಂಗಿಲ್ಲ, ಕಾಲ್ಮಡಿ ಉರಿತಾವು ಅಂತ ನಿಂದಿರ್ತಾವ್, ರಾತ್ರಿ ಎಲ್ಲ ಒದ್ದಾಡೇ ಒದ್ದಾಡ್ತಾವ್.
0: ಹೌದು, ಮಕ್ಕಳು ಕೇಳಂಗಿಲ್ಲ, ಅದಕ್ಕೆ ಏನ್ ಮಾಡು, ಸಮಯಕ್ಕೆ ಸರಿಯಾಗಿ ಅವಕ್ಕ ಊಟ ಮಾಡಿಸ್ಬೇಕು. ಅದು ಎಂತ ಅದ ನುಚ್ಚ ಮಜ್ಜಿಗೆ,
1: ನುಚ್ಚ ಮಜ್ಜಿಗೆ ಉಣಾಗಿಲ್ಲ, ಏನ್ ಮಾಡ್ತಿ?
0: ಅವಕ್ಕೆ ಮೇಲೆ ಮೇಲೆ ಮಜ್ಜಿಗೆ ಕುಡಿಸುತ್ತ ಬಾ.

0: ಗಿಡದಾಗ ತೆಂಗಿನ ಗಿಡದಾಗ ನಿಮ್ಗೆ ರಗಡಗ ಕಾಯದಾವ, ಎಳ್ನೀರು ಕುಡಿಸು, ಒಂದಿಟ್ಟು ಕೊಬ್ಬರಿ ತಿನ್ನಿಸವಕ್ಕ, ಅದ್ ಅಂಗಡಿಯನ್ನ ಅಂತ ಇಂತ ತಿನ್ನಿಸ್ಬೇಡ ನೋಡುವ.
1: ಇಲ್ಲಪ್ಪ ಅದಕ್ಕ ನಾನು ಹೇಳಿನಿ, ಮಧ್ಯಾಹ್ನ ಒಂದ್ 4 ತಾಸರ ಅಂಗಡಿ ಬಂದ್ ಮಾಡಿರ್ತ ಅಂಗಡಿಯವನ್ ಹೇಳ್ ಬಂದಿನ ಹೋಗಿ.
0: ಹ್ಮ್
1: ಬರೀ ಗಾರ್ಗ ತರ್ತಾವ್ ತಿತ್ತಾವ್ ಗಂಟ್ಲ ಹಿಡಿತೈತಿ.
0: ನಿನ್ ಮೊಮ್ಮಕ್ಕಳ ಸಂಬಂಧ ಅವ್ರ ವ್ಯವಹಾರ ಕೆಡಿಸ್ಕೋಬೇಕನ್ನ
1: ಏನ್ ಮಾಡೋನಪ್ಪ, ನಮ್ಮ ಅಂತ ಕೇಳಂಗಿಲ್ಲ, ದೊಡ್ಡವ್ರ ಅರ್ಥ ಹೋಗಿ ಹೇಳಿನ್ ಬಾ ಬಂದ್ ಮಾಡ್ತಾರತಿ ಇಲ್ಲತಿಯ
0: ಮಾಡ್ತಾರಲ್ವ, ನಿನ್ ಮಾತಿಗೆ ಬೆಲೆ ಕೊಡ್ತಾರಲ್ಲ ಅವ್ರು.
1: ಮತ್ತೆ ಅವ್ರಿಗೆ ಏನ್ ಮಾಡ್ತಾರೆ, ಕೆಟ್ಟ ಬಿಸ್ಲಾ ಕೂತು ಯಾವ ಗಿರೇಕಿ ಬರುದಿಲ್ಲ ಏನಿಲ್ಲ, ಅದಕ್ಕೆ ಬಂದ್ ಮಾಡಿರ್ತ ಹೇಳಿನಿ. ಅಟ್ಟರ ನಮ್ಮ ಮಕ್ಕಳು ಮನ್ಯಾಗ ಇರ್ತಾವು. ಹೌದಿಲ್ಲ, ನಮ್ದು ತಪ್ಪನ ಬಿಡು, ಕರ್ ಕಳಿಸೋದು ಏನ್ ಮಾಡೋ ನಮಗರೆ, ಒಟ್ಟ ಕಾಲ ಬಗ ಬಗ ಉರಿತಾವತ್ತಮ್ಮ, ತಲಿ ಬಗ ಬಗ ಉರಿತೈತಿ, ಕಣ್ಣಂತರೂ ದಿಟ್ಟಿಸ್ ನೋಡಿಸಿ ಕೊಡೋಲಾಗ್ಯಾವ. ಈಗ ವಯಸ್ಸಾಯ್ತು ನೋಡು, ಕಣ್ಣ ಮೆತ್ತಗಾಗ್ಯಾವು, ಯಾವ್ದು ಒಂದು ಬಿಸಿಲಿಗಂದ್ರ ಆಯ್ಕ ಬರ್ಲಾರ್ದಂಗ ಆಗಿತ್ತು. ಏಪ್ಪ ನನಗರೆ ಈಗರೆ
0: ಅಕ್ಕ ಇಷ್ಟೆಲ್ಲ ಮಾಡಿಲ್ಲ, ಇನ್ನೊಂದು ನೀ ಮಾಡೋದು ಮಾಡ್ತೀನಿ ನೋಡು.
1: ಏನಪ್ಪ ಅದು?
0: ಇಲ್ಲೊಂದು ಗಿಡಗಳದಲ್ಲ, ಗಿಡದಕ್ಕೆ ಕಾವು ಒಂದಿಟ್ಟು ಮಣ್ಣಿನ ಗಡಿಗೆ ಅದಾವಲ್ಲ, ನೀನು
1: ಅದಾವಲ್ಲ ರಗಡದಾವ,
0: ಅವು ಗಡಿಗ್ಯಾಗ ಒಂದ್ ನೀರ್ ಹಾಕಿ ಗಿಡದಾಗ ಕಟ್ಟಿದ್ರೆ ಗುಬ್ಬಿಗಳು ನೀರ್ ಕುಡಿತಾವಿಲ್ಲ.
1: ಅಯ್ಯೋ ಹೌದು ನೋಡಿದ್ ನಾನು ತಿಳ್ದೇ ಇಲ್ಲಲೋ. ನನ್ನ ವೈದು ನೀನ ಒಂದಿಟ್ಟು ವ್ಯವಸ್ಥೆ ಮಾಡಂಗಂದ್ರೆ ಹ್ಯಾಂಗ ಮಾಡ್ತಿ ಮಾಡು, ಏಸಕೊಂಡು ಗಡಿಗೆದಾವು.
0: ಅವು ನೆಲ್ಲು ನೋಡಿ ಹೆಂಗ ಹೋಗಿದೆ, ಅವ ನೆಲ್ಲುದಾಗ ಇವು ಗಡಿಗೆ ಇಟ್ಟ ಗಿಡಗಳಿಗೆ ಜೋತ್ ಬಿಟ್ರ ಗುಬ್ಬಿ ಹಕ್ಕಿಗಳು ಎಷ್ಟು ನೀರು ಕುಡಿತಾವಲ್ಲ, ಅವಕ್ಕೂ ನೀರು ಬೇಕಿಲ್ಲ.
1: ಹೌದು,
0: ನೀ ದಿವಸಿಗೆ ಏ ಸರಿ ನೀರು ಕುಡಿತಿ?
1: ಅಯ್ಯೋ ಕಂಡಾಪಟ್ಟಿ ಕುಡ್ತೀನಿಪ್ಪ ನಾ ಅಂತ, ಲೆಕ್ಕನ ಇಲ್ಲಿ ಬಿಡು.
0: ಮತ್ತೆ ಅವಕ್ಕೆ ಒಂದ್ ಸರಿ ಬೇಡನ, ಈ ಗಿಡದಾಗ ನಿಮ್ ಹೊಲದಾಗ ನೋಡಲಿ ಹೆಂಗ ಕೂತಾವ, ಅಲ್ಲಿ ಪೇರು ಕಾಯಿ ತಿತ್ತಾವ, ಅವ ಎಷ್ಟು ನೀನು ಹೊಲ ಎಷ್ಟು ಚಂದ ಕಾಣ್ತೈತಿಲ್ಲ.
1: ಹೌದಪ್ಪ ನೋಡ, ಅದ್ರ ಕಾಗಿ ಕಾವು ಕಾವು ಕಾವು ಕಾವು ಮಾಡ್ಕೋತ ಆಗ ಅದು ಗುಬ್ಬಿ ನೋಡು ಬಾಯಿ ತಕೊಂಡೋಗಿ ಕೂತೈತಿ. ನೀ ಹೇಳ್ದಂಗೆ ನೀರು ಹಾಕ್ಬೇಕು. ಅವು ಬಹುಶಃ ಎಲ್ಲರ ನೀರು ಅದಾವೇನು ಹುಡ್ಕಾಡಕತ್ತಾವ. ಮೊನ್ನೆ ಅಲ್ಲಿ ಕೌಲಿಯಾಗ ಹೋಗ್ಯಾಣ ಹೋಗಿದ್ದಿಲ್ಲ, ಕುಡಿಯಾಕತ್ತಿತ್ತು, ನನ್ನ ತಲೆಯಾಗ ಬಂದಿಲ್ಲ ಬಿಡಪ್ಪ. ಏನು ತಲಿ, ನಮ್ದು ತಲಿ ನೀ ಹೇಳ್ದ ಏನು ಚಲೋ ನೀರು ತುಂಬಿಡ್ತೀನಿ.
0: ಅದು ತುಂಬಿಡುವ, ದಿನಕ್ಕೆ ಒಂದು ಸರಿ ತುಂಬಿಡು, ಅವಕ್ಕೆ ಬೇಸಿಗೆ ಬಿಸಿಲಿಂದ ಒಂದಿಟ್ಟು ದಾಹಕ್ಕೆ ತಪ್ಪಿದಂಗೆ ಆಕೈತಿ ನೋಡುವ.
1: ಆಯ್ತಪ್ಪ ಹಂಗೆ ಮಾಡ್ತೀನಿ. ಈಗ ನಾನು ನಿನಗೆ ತಾಟ್ ಮಾಡೋಕಿತ್ತು, ಮೊದಲು ಒಂದೆರಡು ಗಡಿಗದ ಒಂದಿಲ್ಲ, ಆ ನೆಲುಗಿಲು ಹಾಕಿ ಜೋತಾಡ್ಸಿ ಅಂದ್ರೆ ನೀರು ಹಾಕಿ ಬಾ, ಉಂಡು ಹೋಗಾಕತ್ತು ಹೋಗು ಮುಂದೆ.
0: ಹ್ಞೂ ಆಯ್ತವ, ಅವಕ್ಕೆ ನೀರು ಹಾಕಿ ಅಲ್ಲಿ ಕಟ್ಟಿ ಬರ್ತೀನಿ ಗಿಡದಾಗ. ನೀ ಇನ್ನೊಂದು ಸ್ವಲ್ಪ ಚಂದಗೆ ಬೆಣ್ಣೆ ಒಂದಿಟ್ಟು ಮ್ಯಾಲಿನ ತೆಗೆದ ಮಜ್ಜಿಗೆ ಮಾಡುವ ಶಿಸ್ತಿಗೆ.
1: ಹಂಗೆ ಮಾಡ್ತೀನಿ ಬಾರೋ, ಬೆಣ್ಣೆನೂ ಹಾಸ್ತೀನಿ, ಬೇಕಾದ್ರೆ ಒಂದು ರೊಟ್ಟಿ ಬಡ್ದು ಕೊಡ್ಲೇನು?
0: ಬ್ಯಾಡ ಬ್ಯಾಡವ,
1: ಮಜ್ಜಿಗೆನೇ ಕುಡ್ದು ಹೋಗ್ತಿಲ್ಲ. ಮಜ್ಜಿಗೆ ಹುಳ ನುಚ್ಚ ಈ ನುಚ್ಚ ಸಾದಾ ನುಚ್ಚ ಎಲ್ಲ ಮಾಡಿ ನೋಡು. ಯಾವ ತಿತ್ತಿ ತಿನ್ನು, ಗಂಗಾಳ ತಗೋ ಅಲ್ಲಿ ಗಂಗಾಳಲ್ಲಿ ಹಾಕಿ ನೋಡು ಶೆಲ್ಪಿಗೆ.
0: ತಗೊಂಡ್ಬರ್ತಾನ ಗಿಡದಾಗ ಇದು ಕಟ್ಟಿ ಬರ್ತಾನೆ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ರಾಯ್ ಎನ್ ಸಾಳುಂಕಿ ಹಾಗೂ ಭಾರತಿ ಸುಣಗಾರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮರ ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಸರಿಯಾಗಿ 6:20 ಸಂಸ್ಕೃತ ವಾರ್ತೆಗಳು.

ಆಕಾಶವಾಣಿ ಅವಲೋಕನ. ವಿಷಯ: ಜುಲೈ 1ರಿಂದ ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ ಜಾರಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ. ಗ್ರಾಮೀಣ ಭಾರತದಾದ್ಯಂತ ಇದೇ ಜುಲೈ 1ರಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತರಿ ನೀಡಲಿದೆ. ಉದ್ಯೋಗ, ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡ್ಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025ರ ಅನುಷ್ಠಾನವನ್ನು ಜುಲೈ 2026ರ 1ರಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ವಿಬಿ ಚಿರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣ

ಅಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮ ಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ DBT ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. VVG ರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇ-KYC ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ VBG ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇ-KYC ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇ-KYC ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. VBG ರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಿದೆ. ವಿಕಸಿತ ಭಾರತ ಜಿ-ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಸತ್ಯವೇ ನನ್ನ ದೇವರು, ಅಹಿಂಸೆಯು ನನ್ನ ದೇವರು. ಅಹಿಂಸೆಯ ಸಾಧನೆಗಾಗಿ ನಾನು ಶ್ರಮಿಸುವಾಗ ಸತ್ಯ ಹೇಳುತ್ತದೆ, ನನ್ನ ಮೂಲಕವೇ ಅದರ ಸಿದ್ಧಿ ಎಂದು. ಸತ್ಯದ ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂಸೆಯು ಹೇಳುತ್ತದೆ, ನನ್ನ ಮೂಲಕವೇ ಅದರ ಸಿದ್ಧಿ ಎಂದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು. ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ಪ್ರತಿನಿಧಿಸುವ ತಾಣಗಳೆಂದರೆ ಅವು ಪ್ರಾಚೀನ ದೇವಾಲಯಗಳು. ಶಿಲ್ಪಕಲೆ ಮತ್ತು ಶಾಸನಗಳು, ಆ ಸ್ಮಾರಕಗಳನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡಿದಂತೆ. ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಮಾತಿದು.

ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸ್ಟುಡಿಯ ಸಮಯ ಸರಿಯಾಗಿ 6:37 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ, ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ

0: ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 50%ರಷ್ಟು ಶಿಕ್ಷಕರೇ ಇಲ್ಲ. ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1,340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7,644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5,269 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27ರ ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು, ಶೀಘ್ರದಲ್ಲೇ ಹೊಸ

0: ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
1: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17ರಂದು ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
7: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
8: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ತಜ್ಞ ವಾಣಿ.
11: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ಜಾವಡಿಗೆ ಅಂತ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅದರಲ್ಲೂ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥನಾಗಿ ಮತ್ತು ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾನು ತಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈರುಳ್ಳಿ ಬೆಳೆ ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ಬೆಳೆಯುವ ಮುಖ್ಯವಾದ ವಾಣಿಜ್ಯ ತರಕಾರಿ ಮತ್ತು ಸಾಂಬಾರ್ ಬೆಳೆಗಳಲ್ಲಿ ಇದು ಒಂದು. ಜಗತ್ತಿನ 18% ವಿಸ್ತೀರ್ಣ ಮತ್ತು 15% ಉತ್ಪಾದನೆ ನಮ್ಮ ದೇಶದಿಂದಲೇ ಆಗ್ತದೆ. ಭಾರತ ಈರುಳ್ಳಿ ಉತ್ಪಾದನೆಯಲ್ಲಿ 2 ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ. ಇದನ್ನು ಎಲ್ಲಾ ಹಂತಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಅಂದ್ರೆ ತರಕಾರಿ, ಸಾಂಬಾರ್ ಪದಾರ್ಥ ಮತ್ತು ಔಷಧಿಗಾಗಿ ಈ ಬೆಳೆಯನ್ನು ಬಳಸಲಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಬಿ ಮತ್ತು ಸಿ ಅನ್ನಾಂಗಗಳು ಹೇರಳವಾಗಿ ಇರುತ್ತವೆ. ನಮ್ಮ ದೇಶದಲ್ಲಿ ಇದನ್ನು ಮುಖ್ಯವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಗುಜರಾತ್, ಬಿಹಾರ, ಆಂಧ್ರಪ್ರದೇಶ, ರಾಜಸ್ಥಾನ, ಹರಿಯಾಣ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದೇವೆ. ಈರುಳ್ಳಿ ಇದು ಒಂದು ಉತ್ತಮ ಔಷಧೀಯ ಮೌಲ್ಯವನ್ನು ಹೊಂದಿದೆ. ಇದರ ಸೇವನೆಯಿಂದ ಹೃದಯದ ಕಾಯಿಲೆ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಕ್ಯಾನ್ಸರ್ ರೋಗ ಆಗಿರ್ಬೋದು, ಜೀರ್ಣಾಂಗದಲ್ಲಿ ತೊಂದರೆ ಆಗಿರ್ಬೋದು ಮತ್ತು ರಕ್ತದ ಸಕ್ಕರೆ ಮತ್ತು ದೀರ್ಘಕಾಲದ ಕೆಮ್ಮು ಸಮಸ್ಯೆಗಳನ್ನು ಕೂಡ ಇದರಿಂದ ಪರಿಹರಿಸಬಹುದಾಗಿದೆ. ಇಲ್ಲಿ ಸಣ್ಣ ಗಾತ್ರದ ಬಿಳಿ ಈರುಳ್ಳಿಗಳನ್ನು ಉಪ್ಪಿನಕಾಯಿ ತಯಾರಿಕೆಗೆ ಕೂಡ ಬಳಸಲಾಗ್ತದೆ. ಸಾರಿಗೆ ವೆಚ್ಚ ಮತ್ತು ಶೇಖರಣೆ ನಷ್ಟ ಕಡಿಮೆ ಇರೋದ್ರಿಂದ

ಈರುಳ್ಳಿ ಪುಡಿ ಎಸ್ಪೆಷಲಿ ಬಿಳಿ ಈರುಳ್ಳಿ ತಳಿಗಳಿಂದ ನಾವು ಈರುಳ್ಳಿ ಪುಡಿ ಸಹಿತ ನಾವು ತಯಾರು ಮಾಡಿ ಅದನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ದೇವೆ. ಈರುಳ್ಳಿ ಬೆಳೆಯನ್ನು ಆರಂಭಿಕ ಮುಂಗಾರು ಮತ್ತು ಕೊನೆಯ ಮುಂಗಾರಿನಲ್ಲಿ 20% ಪ್ರದೇಶದಲ್ಲಿ ಬೆಳೆಯನ್ನು ಅವಲಂಬಿಸಿ ಮತ್ತು ಮುಖ್ಯವಾಗಿ ಬೆಳೆ ಹಿಂಗಾರು ಋತುವಿನಲ್ಲಿ 60% ಪ್ರದೇಶದಲ್ಲಿ ನೀರಾವರಿ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಮುಂಗಾರು ಬೆಳೆಯಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ಕೆಲವು ಭಾಗದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಈಗ ಒಣ ಪ್ರದೇಶದಲ್ಲಿ ಹೆಚ್ಚಾನ ಹೆಚ್ಚು ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಾದಂತಹ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ, ಬೀದರ್, ಗದಗ ಜಿಲ್ಲೆಗಳಲ್ಲಿ, ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈ ಈರುಳ್ಳಿ ಬೆಳೆಯನ್ನು ಹೇರಳವಾಗಿ ಬೆಳೆಯಲಾಗುತ್ತದೆ. ಈ ಬೆಳೆಯನ್ನು ಯಾವ ಮಣ್ಣಿನಲ್ಲಿ ಬೆಳೆಯಬೇಕಪ್ಪ ಅಂತಂದ್ರೆ ಈ ಬೆಳೆಯನ್ನು ಬೇಕಾದಷ್ಟು ಹಲವಾರು ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದ್ರೆ ಆ ಮಣ್ಣು ನೀರು ಬಸಿದು ಹೋಗುವಂತ ಮರಳು ಮಿಶ್ರಿತ ಗೋಡ್ ಮಣ್ಣು ಇದಕ್ಕೆ ಬಹಳ ಸೂಕ್ತವಾಗುತ್ತದೆ. ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, ಪಿಎಚ್ ಅಂತ ಹೇಳ್ತೀವಿ ನಾವು, ಅದು ಸುಮಾರು 5.8-6.5 ಇದ್ರೆ ಬಹಳ ಸೂಕ್ತ. ಹೆಚ್ಚು ಸ್ಕ್ಯಾರಿಯ ಮತ್ತು ಲವಣಯುಕ್ತ ಮಣ್ಣು ಇದ್ರೆ ಈರುಳ್ಳಿ ಕೃಷಿಗೆ ಅದು ಯೋಗ್ಯವಲ್ಲ. ಮತ್ತು ಭಾರಿ ಜೇಡಿ ಮಣ್ಣಿನಲ್ಲಿ ಈರುಳ್ಳಿ ಗಡ್ಡೆಗಳು ಹಿಗ್ಗುವಿಕೆ ಮತ್ತು ಸಮಸ್ಯೆ ಆಗುವುದರಿಂದ ಅದು ವಿಕೃತ ಗಡ್ಡೆಗಳನ್ನು ನೀಡುತ್ತದೆ. ಹೀಗಾಗಿ ಜೇಡಿ ಮಣ್ಣಿನಲ್ಲಿ ಕೂಡ ಈ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಆಗೋದಿಲ್ಲ. ಈಗ ಈ ಬೆಳೆಗೆ ಬೇಕಾಗುವಂತ ವಾತಾವರಣ ಬಂದ್ರೆ ನಾವು ಇದು ಮುಂಗಾರು ಬೆಳೆಯಾಗಿ ಬೆಳೆಯಬಹುದು ಅಥವಾ ಹಿಂಗಾರು ಬೆಳೆಯಾಗಿ ಬೆಳೆಯಬಹುದು ಮತ್ತು ಬೇಸಿಗೆ ಕಾಲದಲ್ಲಿನೂ ಕೂಡ ಬೆಳೆಯಬಹುದು. ಪ್ರಮುಖವಾಗಿ ಮುಂಗಾರು ಬೆಳೆಯಾಗಿ ನಾವು ಮೇನಲ್ಲಿ ನಾವು ನರ್ಸರಿ ಬಿತ್ತನೆ ಮಾಡಿ ಜೂನ್ ಜುಲೈನಲ್ಲಿ ಸಸಿ ನಾಟಿ ಮಾಡಬಹುದು. ಆಮೇಲೆ ಹಿಂಗಾರು ಬೆಳೆಯನ್ನು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನರ್ಸರಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸಸಿ ನಾಟಿ ಮಾಡಬಹುದು. ಆಮೇಲೆ ಬೇಸಿಗೆ ಬೆಳೆಯಾಗಿ ಡಿಸೆಂಬರ್ ಜನವರಿಯಲ್ಲಿ ನರ್ಸರಿ ಬಿತ್ತನೆ ಮಾಡಿ ಜನವರಿ ಫೆಬ್ರವರಿಯಲ್ಲಿ ನಾವು ಸಸಿ ನಾಟಿ ಮಾಡಿದರೆ ಒಳ್ಳೇದಾಗುತ್ತದೆ. ಅದೇ ರೀತಿ ಈರುಳ್ಳಿ ಬೆಳೆಗೆ ಹೆಚ್ಚಾನೆಚ್ಚು ಚಳಿಗಾಲ ಬಹಳ ಸೂಕ್ತ. ಸೂರ್ಯನ ಬೆಳಕು ಮತ್ತು ಉಷ್ಣಾಂಶದಲ್ಲಿ ಏರಿಳಿತವಾದಲ್ಲಿ ಈರುಳ್ಳಿ ಬೆಳೆಗೆ ಹಾನಿ ಆಗ್ತದೆ. ಹೀಗಾಗಿ ಇಳುವರಿ ಕೂಡ ಕುಂಠಿತವಾಗುವಂತ ಸಂಭವ ಇರ್ತದೆ. ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತ ತಳಿಗಳ ಬಗ್ಗೆ ಹೇಳಬೇಕಾದ್ರೆ ಅರ್ಕಾ ಕಲ್ಯಾಣ ಅಂತ ಒಂದು ಪ್ರಮುಖವಾದ ತಳಿ, ಅದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದ ಬಿಡುಗಡೆ ಆದಂತ ತಳಿ. ಈ ತಳಿ ಆಕರ್ಷಕ ಕಡುಗೆಂಪು ಬಣ್ಣದ ಗುಂಡುಗಡ್ಡೆಗಳನ್ನು ಹೊಂದಿರುತ್ತದೆ. ಗಡ್ಡೆ ಬಹಳ ರಸವತ್ತಾಗಿ ತೊಟ್ಟು ಚಿಕ್ಕದಾಗಿರುತ್ತದೆ. ಈ ತಳಿಯು ನೇರಳೆ ಎಲೆ ಮಚ್ಚಿ ರೋಗಕ್ಕೆ ಮಧ್ಯಮ ನಿರೋಧಕತೆಯನ್ನು ಹೊಂದಿರುತ್ತದೆ ಮತ್ತು ಮುಂಗಾರು ಹಂಗಾಮಿಗೆ ಬಹಳ ಸೂಕ್ತವಾದಂತಹ ತಳಿ ಮತ್ತು ಇದು ದೀರ್ಘಕಾಲದ ತಳಿಯಾಗಿದೆ. ಸುಮಾರು 140 ದಿನಗಳು ಅಲ್ಲಿ ಇದು ಕಟಾವು ಬರುತ್ತದೆ. ಸರಾಸರಿ ಇಳುವರಿ ಸುಮಾರು 47 ಟನ್ನಷ್ಟು ಗಡ್ಡೆ ಇಳುವರಿಯನ್ನು 1 ಹೆಕ್ಟರ್ಗೆ ನಾವು ನಿರೀಕ್ಷೆ ಮಾಡಬಹುದು ಅರ್ಕಾ ಕಲ್ಯಾಣ ತಳಿಯಿಂದ. ಅದೇ ರೀತಿ ಈ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಿಂದ ಇನ್ನೂ ಕೆಲವು ತಳಿಗಳಾದಂತ ಅರ್ಕಾ ನಿಕೇತನ್, ಅರ್ಕಾ ಪ್ರಗತಿ, ಅರ್ಕಾ ಕೀರ್ತಿಮಾನ್, ಅರ್ಕಾ ಲಾಲಿಮಾ ಅಂತ ಕೆಲವೊಂದು ತಳಿಗಳು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ನಮ್ಮ ಪೂನಾದಲ್ಲಿ ಇರುವಂತಹ ರಾಜಗುರು ನಗರದಲ್ಲಿ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಯ ಸಂಶೋಧನೆ ನಿರ್ದೇಶನಾಲಯ ಇದೆ. ಅಲ್ಲಿ ಕೂಡ ಆ ಸಂಸ್ಥೆಯಿಂದ ಕೂಡ ಕೆಲವು ಪ್ರಮುಖ ತಳಿಗಳನ್ನು ಕರ್ನಾಟಕದಲ್ಲಿ ಬೆಳೆಯಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಭೀಮಾ ಸೂಪರ್ ಮತ್ತು ಭೀಮಾ ಡಾರ್ಕ್ ರೆಡ್, ಆಮೇಲೆ ಭೀಮಾ ಶಕ್ತಿ ಅಂತ. ಭೀಮಾ ಸೂಪರ್ ಮತ್ತು ಭೀಮಾ ಡಾರ್ಕ್ ರೆಡ್ ಅನ್ನುವಂತ ತಳಿಗಳು ಇವು ಅಲ್ಪಾವಧಿ ತಳಿಗಳು. ಆಮೇಲೆ ಭೀಮಾ ಶಕ್ತಿ ಇದು ದೀರ್ಘಾವಧಿ ತಳಿ. ಭೀಮಾ ಸೂಪರ್ ಬಗ್ಗೆ ಹೇಳಬೇಕಾದ್ರೆ ಇದು ಮುಂಗಾರು ಮತ್ತು ಕೊನೆಯ ಮುಂಗಾರು ಬೆಳೆಯಾಗಿ ಬೆಳೆಯಬಹುದಾಗಿದೆ. ಸರಾಸರಿ ಇಳುವರಿ ಸುಮಾರು 25 ಟನ್ನಷ್ಟು 1 ಹೆಕ್ಟರ್ಗೆ ನಾವು ಪಡೆಯಬಹುದು. ಕೊನೆಯ ಮುಂಗಾರಿನಲ್ಲಿ ಬೆಳೆದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಅಂದ್ರೆ ಈಗ ಮನ್ಸೂನ್ ಸ್ಟಾರ್ಟ್ ಆಗಿದ್ದ, ಲೇಟ್ ಆಗಿ ಮನ್ಸೂನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ನಾವು ಬೆಳೆ ಪ್ರಾರಂಭ ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಭೀಮಾ ಡಾರ್ಕ್ ರೆಡ್ ಅಂತ ಇನ್ನೊಂದು ತಳಿ, ಅದು ಸರಾಸರಿ ಇಳುವರಿ ಸುಮಾರು 24-25 ಟನ್ನಷ್ಟು 1 ಹೆಕ್ಟರ್ಗೆ. ಇದು ಆಕರ್ಷಕ ಗಾಢ ಕೆಂಪು ಬಣ್ಣದ ಒಂದು ಗಡ್ಡೆಗಳನ್ನು ಹೊಂದಿರುತ್ತದೆ. ಇದು ನಾಟಿ ನಂತರ ಸುಮಾರು 90-100 ದಿನಗಳಲ್ಲಿ ಕೊಯ್ಲಿಗೆ ಬರುವಂತ ತಳಿ. ಆಗ್ಲೇ ನಾ ಹೇಳಿದಾಗೆ ಇದು ಅಲ್ಪಾವಧಿ ತಳಿ. ಆಮೇಲೆ ಭೀಮಾ ಶಕ್ತಿ ಅಂತ ಇನ್ನೊಂದು ತಳಿ, ಇದು ಕೆಂಪು ಗಡ್ಡೆಯನ್ನು ಹೊಂದಿರುತ್ತದೆ ಮತ್ತು ಮುಂಗಾರು ಬೆಳೆಯಾಗಿ ಬೆಳೆಯಬಹುದಾಗಿದೆ. ಸರಾಸರಿ ಇಳುವರಿ ಸುಮಾರು 45 ಟನ್ನಷ್ಟು. ಯಾಕಪ್ಪ ಅಂತಂದ್ರೆ ಇದು ದೀರ್ಘಾವಧಿ ತಳಿ ಆಗಿರೋದ್ರಿಂದ ಇದು ಉತ್ತಮ ಶೇಖರಣಾ ಸಾಮರ್ಥ್ಯ ಹೊಂದಿದೆ ಮತ್ತು ಉತ್ತಮವಾದ ಇಳುವರಿ ಕೊಡುವಂತ ತಳಿಯಾಗಿದೆ. ಸುಮಾರು ಈ ಒಂದು ಬೆಳೆ ಕಟಾವಿಗೆ ಬರಬೇಕಂದ್ರೆ ಸುಮಾರು 5-5.5 ತಿಂಗಳು ಬೇಕಾಗ್ತದೆ. ಅದೇ ರೀತಿ ನಮ್ಮಲ್ಲಿ ಕೆಲವೊಂದು ಸ್ಥಳೀಯ ತಳಿಗಳು ಕೂಡ ಪ್ರಚಲಿತದಲ್ಲಿ ನಮ್ಮ ರಾಜ್ಯದಲ್ಲಿ, ಮುಖ್ಯವಾಗಿ ಬಳ್ಳಾರಿ ರೆಡ್ ಅಂತ ಹೇಳಬಹುದು, ಆಮೇಲೆ ತೆಲಗಿ ರೆಡ್ ಮತ್ತು ತೆಲಗಿ ಬಿಳಿ ಅಂತ ಹೇಳಬಹುದು. ಬಳ್ಳಾರಿ ರೆಡ್ ಈ ತಳಿ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಪ್ರದೇಶದಲ್ಲಿ ಇದು ಒಂದು ಪ್ರಮುಖವಾದ ಸ್ಥಳೀಯ ಬೆಳೆ. ಈ ತಳಿಯ ಗಡ್ಡೆಗಳು ಸಾಧಾರಣ ಗಾತ್ರದಿಂದ ಕೂಡಿದ್ದು ಕಡಿಮೆ ಘಾಟ್ ವಾಸನೆ ಹೊಂದಿದ್ದು ಅಧಿಕ ಇಳುವರಿ ಕೊಡುವಂತ ಒಂದು ಇದಾಗಿದೆ. ಆಮೇಲೆ ಇದು ಕಟಾವಾದ ನಂತರ ಈ ಗಡ್ಡೆಗಳನ್ನು ಹೆಚ್ಚು ದಿನಗಳವರೆಗೆ ನಾವು ಕೆಡದಂತೆ ಶೇಖರಣೆ ಮಾಡಲಿಕ್ಕೂ ಕೂಡ ಅನುಕೂಲವಾಗುತ್ತದೆ. ಆಮೇಲೆ ತೆಲುಗು ಕೆಂಪು ಮತ್ತು ತೆಲುಗು ಬಿಳಿ ಇವು ನಮ್ಮ ಬಿಜಾಪುರ ಜಿಲ್ಲೆಯ ತೆಲಗಿ ಎಂಬ

ಊರಿನಿಂದ ಬಂದಂತ ಒಂದು ಸ್ಥಳೀಯ ತಳಿ. ಇವು ಬಹಳ ಜನಪ್ರಿಯವಾದ ತಳಿಗೆ. ಈ ಗಡ್ಡೆಗಳು ಕೆಂಪು ಬಣ್ಣವಿದ್ದು ದಪ್ಪ ಗಾತ್ರದ ಚಪ್ಪಟೆ ಗೋಲಾಕಾರವಾಗಿರುತ್ತವೆ. ಇದನ್ನು ವಿಜಯಪುರ ಮತ್ತು ಕಲಬುರಗಿ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಮೊದಲಿನಿಂದನೂ ಕೂಡ ಬೆಳೀತಾ ಇದ್ದಾರೆ ರೈತರು. ಈ ಈರುಳ್ಳಿ ಬೆಳೆಯ ಬೆಳೆಯನ್ನು ಯಾವ ರೀತಿ ನಾವು ಬೇಸಾಯ ಮಾಡಬಹುದು ಅಂತ ಅಂತಂದ್ರೆ, ಮುಖ್ಯವಾಗಿ ನಾವು ಈ ಬೆಳೆಯನ್ನು ಕೂರಿಗೆಯಿಂದ ಬಿತ್ತನೆ ಮಾಡಬಹುದು ಅಥವಾ ಕೈಯಿಂದ ಬೀಜಗಳನ್ನು ಚೆಲ್ಲಿ ಕೂಡ ನಾವು ಬೆಳೆಯನ್ನು ಪಡೆಯಬಹುದು. ಆಮೇಲೆ ಸಸಿ ಮಾಡಿ ಸಸಿ ತಯಾರು ಮಾಡಿ ಆಮೇಲೆ ನಾಟಿ ಮಾಡಿ ಕೂಡ ನಾವು ಈ ಬೆಳೆಯನ್ನು ಬೆಳೆಯಬಹುದು. ಈಗ ಬೀಜದ ಪ್ರಮಾಣ ಎಷ್ಟು ಬೇಕಾಗ್ತದಪ್ಪ ಅಂತಂದ್ರೆ, ಈಗ ಕೈಯಿಂದ ಚೆಲ್ಲುವುದಾಗಿರ್ಬೋದು ಅಥವಾ ಕೂರಿಗೆ ಬಿತ್ತನೆ ಮಾಡುವುದಾಗಿರ್ಬೋದು, ಆ ರೀತಿ ನಾವು ಬಿತ್ತನೆ ಮಾಡಿದ್ರೆ ಸುಮಾರು 3-4 kg/kg ಒಂದು ಎಕರೆಗೆ ಬೀಜ ಬೇಕಾಗ್ತದೆ. ಆಮೇಲೆ ಸಸಿ ಮಡಿ ಮಾಡಿ ನಾವು ನಂತರ ನಾಟಿ ಮಾಡುವ ಒಂದು ಬೆಳೆಗೆ ಸುಮಾರು 2 kg ಸಸಿ ಒಂದು ಎಕರೆಗೆ ಬೇಕಾಗ್ತದೆ. ಆಮೇಲೆ ಇದು ಒಂದು ಈ ಬೆಳೆಗೆ ಮುಖ್ಯವಾಗಿ ಬೇರೆ ಬೇರೆ ಪೋಷಕಾಂಶಗಳು ಬೇಕಾಗ್ತವೆ. ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಮುಖ್ಯವಾಗಿ ನಾವು ಬೇಕಾಗಬಹುದಪ್ಪ ಅಂತಂದ್ರೆ, ಮುಖ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಈ ಗೊಬ್ಬರಗಳು, ಯಾವುದೇ ಬೆಳೆಯಲ್ಲಿ ಇವು ಮುಖ್ಯವಾದ ಪೋಷಕಾಂಶಗಳು. ಆಮೇಲೆ ಇದಕ್ಕೆ ಸುಮಾರು ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಹೊಲ ತಯಾರಿ ಮಾಡಿದ ಮೇಲೆ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಸುಮಾರು 12 ಟನ್ನಷ್ಟು ಒಂದು ಎಕರೆಗೆ ನಾವು ಒದಗಿಸಬೇಕಾಗ್ತದೆ. ಇದು ಭೂಮಿ ತಯಾರು ಮಾಡೋಕ್ಕಿಂತ ಮುಂಚೆ. ಆಮೇಲೆ ಸುಮಾರು 50 kg ಸಾರಜನಕ, 20 kg ರಂಜಕ ಮತ್ತು 50 kg ಪೊಟ್ಯಾಶ್ ಗೊಬ್ಬರವನ್ನು ನಾವು ಒದಗಿಸಬೇಕಾಗ್ತದೆ. ಅಂದ್ರೆ ಈಗ ಸುಮಾರು ನಾವು ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಮಾನ್ಯವಾಗಿ ರೈತರು ಯೂರಿಯಾ, ಡಿಎಪಿ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾರೆ. ಅದರ ಪ್ರಮಾಣ ಎಷ್ಟು ಕೊಡ್ಬೇಕಪ್ಪ ಅಂತಂದ್ರೆ, ಸುಮಾರು 90 kg ಒಂದು ಎಕರೆಗೆ 90 kg ಯೂರಿಯಾ ಬೇಕಾಗ್ತದೆ, ಸುಮಾರು 45 kg ಡಿಎಪಿ ಬೇಕಾಗ್ತದೆ, ಸುಮಾರು 85 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ MOP ಇದು ಬೇಕಾಗ್ತದೆ, ಇದು ಒಂದು ಎಕರೆಗೆ. ಮತ್ತೆ ಈಗ ಬೇಸಾಯ ಕ್ರಮಗಳ ಬಗ್ಗೆ ನಾವು ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇದನ್ನ 3 ವಿಧದಲ್ಲಿ ನಾವು ಬಿತ್ತನೆ ಮಾಡಬಹುದು. ಒಂದು ಬೀಜವನ್ನು ಚೆಲ್ಲುವುದರ ಮುಖಾಂತರ, ಆಮೇಲೆ ಬೀಜವನ್ನು ಕೂರಿಗೆಯಿಂದ ಬಿತ್ತನೆ ಮಾಡುವ ಮುಖಾಂತರ, ಆಮೇಲೆ ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡುವ ಮುಖಾಂತರ, ಇವು 3 ವಿಧಾನಗಳು ಇವೆ. ಆಮೇಲೆ ಈ ಬೆಳೆಗೆ ಕೆಲವೊಂದು ಲಘು ಪೋಷಕಾಂಶಗಳ ಅವಶ್ಯಕತೆನೂ ಇದೆ. ಈಗ ಮುಖ್ಯವಾದ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ಲದೇನೆ ನಾವು ಸಲ್ಫರ್ ಮತ್ತು ಸತುವು, ಸಲ್ಫರ್ ಅಥವಾ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ, ಅವು ಕೂಡ ಈ ಬೆಳೆಗೆ ಬೇಕಾಗ್ತದೆ. ಈಗ ಸಲ್ಫರ್ ಮತ್ತು ಸತುವು ಕೊಡೋದ್ರಿಂದ ಗಡ್ಡೆಗಳ ಗುಣಮಟ್ಟ ಚೆನ್ನಾಗಿರ್ತದೆ ಮತ್ತು ಗಡ್ಡೆಗಳು ಕಟಾವು ಮಾಡಿದ ನಂತರ ನಾವು ಹೆಚ್ಚು ದಿವಸಗಳ ಕಾಲ ಅವನ್ನ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸುಮಾರು 20 kg ಜಿಪ್ಸಮ್ ಹಾಕಬೇಕಾಗ್ತದೆ. ಸಲ್ಫರ್ ಒದಗಿಸಬೇಕಂದ್ರೆ ಜಿಪ್ಸಮ್ ಅಂತ ಸಿಗುತ್ತದೆ, ಅದನ್ನ ಒಂದು 20 kg ಒಂದು ಎಕರೆಗೆ ಮತ್ತು ಜಿಂಕ್ ಸಲ್ಫೇಟ್ ಒಂದು 10 kg ಒಂದು ಎಕರೆಗೆ ನಾವು ಒದಗಿಸಿದಾದಲ್ಲಿ ಉತ್ತಮ ಇಳುವರಿ, ಗಡ್ಡೆಗಳ ಇಳುವರಿ ನೀವು ಪಡೆಯಬಹುದು ಮತ್ತು ಗಡ್ಡೆಗಳ ಶೇಖರಣಾ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇದು ಸಸಿ ಮಾಡಿ ನಾವು ಸಸಿಗಳನ್ನ ತಯಾರು ಮಾಡಿ ಮುಂದೆ ನಾವು ನಾಟಿ ಮಾಡುವ ಪದ್ಧತಿ ಹೇಗಪ್ಪ ಅಂತಂದ್ರೆ, ಒಂದು ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳಿಬೇಕಂತಂದ್ರೆ ಒಂದು 7.5 m ಉದ್ದ ಮತ್ತು 1.5 m ಅಗಲ ಮತ್ತು 10 cm ಎತ್ತರವಾದಂತ ಒಂದು 10 ಮಡಿಗಳನ್ನು ನಾವು ತಯಾರಿಸಬೇಕು. ಪ್ರತಿ ಮಡಿಗೆ ಒಂದು 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು 1/2 kg 15-15 ಅಥವಾ 19-19 ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಕೊಟ್ಟು ಚೆನ್ನಾಗಿ ಆ ಮಡಿಗಳಿಗೆ ಬೆರೆಸಬೇಕಾಗ್ತದೆ. ನಂತರ ಬಿತ್ತನೆ ಬೀಜಗಳನ್ನು 7.5 cm ಅಂತರದಲ್ಲಿ ಸಾಲುಗಳಲ್ಲಿ ಬಿತ್ತಬೇಕಾಗ್ತದೆ. ಆಮೇಲೆ ತಕ್ಷಣ ನಾವು ಬೀಜ ಹಾಕಿದ ನಂತರ ಮಡಿಗಳಿಗೆ ನೀರು ಬಿಡಬೇಕು. ಸಸಿಗಳು 6-8 ವಾರಗಳಲ್ಲಿ ನಾಟಿ ಮಾಡಲು ತಯಾರಾಗ್ತವೆ. ಸಸಿಗಳನ್ನು ನಾಟಿ ಮಾಡುವ ಮೊದಲು ಸಸಿಗಳ ಬೇರುಗಳು 2 ಗಂಟೆ ಕಾಲ ಶೇಕಡ 1 ಕಾರ್ಬನ್ ಡೈಜಿಂಗ್ ಮತ್ತು ಶೇಕಡ 0.25 ಕಾರ್ಬೋಸಲ್ಫಾನ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಈ ರೀತಿಯಾಗಿ ಉಪಚಾರ ಮಾಡುವುದರಿಂದ ಮುಖ್ಯ ಕ್ಷೇತ್ರದಲ್ಲಿ ಸುಮಾರು 30-40 ದಿನಗಳವರೆಗೆ ಯಾವುದೇ ಶಿಲೀಂಧ್ರ ರೋಗ ಬರದಂತೆ ಇದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸಸಿ ಮಡಿಗಳಲ್ಲಿ ಬರುವಂತಹ ಡ್ಯಾಂಪಿಂಗ್ ಆಫ್ ಅಥವಾ ಸಸಿ ಕೊಳೆಯುವ ರೋಗ ಅಂತ ಬರ್ತದೆ, ಅದಕ್ಕೆ ನಾವು ಒಂದು ಜೈವಿಕ ಶಿಲೀಂಧ್ರ ನಾಶಕ ಬಳಸಬೇಕಾಗ್ತದೆ. ಅದು ಟ್ರೈಕೋಡರ್ಮ ವಿರಿಡೆ ಅಂತ ಹೇಳ್ತೀವಿ ನಾವು. ಅದನ್ನ 1.25 kg ಪ್ರತಿ ಹೆಕ್ಟರ್ಗೆ ಅದು ಸಗಣಿ ಗೊಬ್ಬರದಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿ ನಾವು ಹೊಲದಲ್ಲಿ ಹಾಕಿದ್ರೆ ಈ ಒಂದು ಸಸಿ ಸಾಯುವ ರೋಗ ಅಥವಾ ಕೊಳೆಯ ರೋಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸಸಿ ತಯಾರಾದ ನಂತರ ನಾಟಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ನಾಟಿ ಮಾಡುವ ಜಮೀನನ್ನು ರೆಂಟೆ ಅಥವಾ ಎಲ್ಲ ಹೊಡೆದು ಮಣ್ಣನ್ನು ನಾವು ಸರಿಯಾಗಿ ಹದಗೊಳಿಸಿ ನಾಟಿ ಮಾಡುವ ಮುನ್ನ ಪೂರ್ತಿ ಪ್ರಮಾಣದ, ನಾ ಹೇಳಿದ ಹಾಗೆ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ಶೇಕಡ 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಸಸಿಗಳನ್ನು 15 cm ಅಂತರದ ಸಾಲುಗಳಲ್ಲಿ ಸುಮಾರು 7.5-10 cm ಒಂದರಂತೆ ನಾವು ನಾಟಿ ಮಾಡ್ಕೋಬೇಕಾಗ್ತದೆ.

ಆರು ವಾರಗಳ ನಂತರ ಉಳಿದ ಶೇಕಡ 50% ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ನಾವು ಕೊಟ್ಟು ಸಸಿಗಳಿಗೆ ಸ್ವಲ್ಪ ಮಣ್ಣು ಏರಿಸಬೇಕು. ನಾಟಿ ಮಾಡುವ ಕಾಲದಲ್ಲಿ ಸಸಿಗಳ ತುದಿಯನ್ನು ಕತ್ತರಿಸಿ ನಾಟಿ ಮಾಡುವುದರಿಂದ ಹೆಚ್ಚಿನ ಇಳುವರಿಯನ್ನು ಬಡುವುದೆಂದು ನಾವು ಕಂಡು ಬಂದಿದೆ. ಆಮೇಲೆ ಇದು ಒಂದು ನಾಟಿ ಮಾಡುವ ವಿಧಾನ. ಆಮೇಲೆ ಚೆಲ್ಲುವುದು ಅಥವಾ ಕುರಿಗೆ ಬಿತ್ತನೆ ಮಾಡುವುದು. ಈಗ ಚೆಲ್ಲುವುದಂತಂದ್ರೆ ಭೂಮಿಯನ್ನು ಬಿತ್ತನೆಗೆ ಸಿದ್ಧಪಡಿಸಿದ ನಂತರ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ತಳ್ಳಗೆ ಈ ಬೀಜಗಳನ್ನು ಕೈಯಿಂದ ಬಿತ್ತಿ 4 ವಾರಗಳ ನಂತರ ಒಂದು 5 cm ಒಂದರಂತೆ ಸಸಿಗಳನ್ನು ಉಳಿಸಿ ಉಳಿದವುಗಳನ್ನ ನಾವು ಕಿತ್ತು ಹಾಕಬೇಕಾಗ್ತದೆ. ಅಂದ್ರೆ ಈ ರೀತಿ ಮಾಡುವುದರಿಂದ ಗಡ್ಡೆಗಳ ಗಾತ್ರ ಸರಿಯಾಗಿ ಬಂದು ಇಳುವರಿ ಕೂಡ ಹೆಚ್ಚಿಗೆ ಪಡೆಯಬಹುದು. ಈ 3 ನಾಟಿ ವಿಧಾನಗಳ ಪೈಕಿ ಈಗ ಕೂರಿಗೆ ಬಿತ್ತನೆ ಮಾಡುವುದು ಮತ್ತು ಚೆಲ್ಲುವುದು ಇದು ಪ್ರಮುಖವಾಗಿ ಮುಂಗಾರು ಬೆಳೆಗೆ ಇದು ಸೀಮಿತವಾಗಿರ್ತದೆ ಮತ್ತು ನಾಟಿ ಮಾಡುವ ಪದ್ಧತಿ ಹಿಂಗಾರು ಬೆಳೆಗೆ ಸೀಮಿತವಾಗಿರ್ತದೆ. ಆಮೇಲೆ ನಾಟಿ ಮಾಡಿದ ಮೇಲೆ ಮತ್ತು ಬಿತ್ತನೆ ಮಾಡಿದ ಮೇಲೆ ನೀರು ಮತ್ತು ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ ಈಗ ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ್ಕ ಅನುಸಾರವಾಗಿ ನಾವು ಸುಮಾರು 6 ರಿಂದ 7 ದಿವಸಗಳಿಗೊಮ್ಮೆ ನಾವು ನೀರು ಬಿಡಬೇಕಾಗ್ತದೆ. ಅಧಿಕ ಇಳುವರಿಯನ್ನು ಪಡೆಯಲು ಸಸಿ ಮಾಡಿದ ದಿನದಿಂದ ಗಡ್ಡೆಗಳನ್ನು ಕಟಾವು ಮಾಡುವವರೆಗೂ ಕೂಡ ಒಂದು ಸುಮಾರು 16 ರಿಂದ 20 ಸಲ ನೀರು ಕೊಡುವ ಅವಶ್ಯಕತೆವಾಗಿರ್ತದೆ. ಈ ಕಳೆಗಳ ನಿಯಂತ್ರಣ ಮಾಡಬೇಕಂತಂದ್ರೆ ಕಳೆಗಳು ನೀರು ಬೆಳಕು ಮತ್ತು ಪೋಷಕಾಂಶಗಳಿಗೋಸ್ಕರ ಬೆಳೆಗಳ ಜೊತೆ ನಮ್ಮ ಪ್ರಮುಖವಾದ ಬೆಳೆಗಳ ಜೊತೆ ಸ್ಪರ್ಧೆ ಮಾಡ್ತವೆ. ಹೀಗಾಗಿ ಈ ಕಳೆಗಳ ಪೈಪೋಟಿಯಿಂದ ಸಸಿಗಳ ಸಂಖ್ಯೆ ಕಡಿಮೆ ಆಗುವುದರ ಜೊತೆಗೆ ಬೆಳವಣಿಗೆ ಕೂಡ ಕುಂಠಿತವಾಗಿ ಗಡ್ಡೆ ಗಾತ್ರ ಚಿಕ್ಕದಾಗಿ ಇಳುವರಿಯಲ್ಲಿ 40-70% ಕೂಡ ಕಳೆಗಳ ನಿಯಂತ್ರಣ ಮಾಡದೇ ಇದ್ರಿಂದ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈರುಳ್ಳಿಯಲ್ಲಿ ನಾಟಿ ಮಾಡಿದ 1.5 ತಿಂಗಳೊಳಗಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಈಗ ಕಳೆ ನಿಯಂತ್ರಣ ಮಾಡಬೇಕಂತಂದ್ರೆ ಕೆಲವೊಂದು ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ ನಾವು, ವೀಡಿಸೈಡ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಪೆಂಡಿಮಿಥಿಲಿನ್ ಅಂತ ಒಂದು ಬರ್ತದೆ, ಅದನ್ನು ಸುಮಾರು 3.5-4 ಮಿಲಿಲೀಟರ್ ನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಸಿಂಪರಣೆ ಮಾಡಬೇಕು. ಅಂದ್ರೆ ಬಿತ್ತಿದ ನಂತರ, ಬಿತ್ತಿದ 1-2 ದಿವಸ ನಂತರ ಕೂಡ ನಾವು ಇದನ್ನ ಮಣ್ಣಿಗೆ ಸಿಂಪರಣೆ ಮಾಡಬೇಕು. ತದನಂತರ 30 ದಿನಗಳ ಬಳಿಕ ಆಕ್ಸಿಕ್ಲೋರೋಫಿನ್ ಅಂತ ಒಂದು ವೀಡಿಸೈಡ್ ಬರ್ತದೆ, ಅದನ್ನು ಕೂಡ 1 ಮಿಲಿಲೀಟರ್ ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈಗ ಮೊಳಕೆ ಒಡೆಯುವಂತ ಬೀಜದ ಕಳೆಗಳು ಕೂಡ ನಾಶವಾಗಿ ನಾವು ಸುಮಾರು 40-50 ದಿವಸದ ತನಕ ಈ ಬೆಳೆಗೆ ಯಾವುದೇ ಕಳೆಗಳು ಬರುವುದಂತೆ ನಾವು ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ಕಳೆಗಳ ನಿಯಂತ್ರಣಕ್ಕೆ ನಾವು ಕೈ ಕಸ ತೆಗೆದು ಕೂಡ ಕೆಲವೊಂದು ಸಂದರ್ಭದಲ್ಲಿ ವಿಶೇಷವಾಗಿ ಕೆಲವು ರೈತರು ಈ ಈರುಳ್ಳಿ ಬೆಳೆಯನ್ನು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರೆ ಅವರು ಈ ಯಾವುದು ಈ ಹರ್ಬಿಸೈಡ್ ಆಗಿರ್ಲಿ ಕೆಮಿಕಲ್ಸ್ ಆಗಲಿ ಉಪಯೋಗ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಕಳೆ ನಿಯಂತ್ರಣವನ್ನು ಆಳುಗಳ ಮುಖಾಂತರ ನಾವು ಮಾಡಬೇಕಾಗ್ತದೆ ಅಥವಾ ನಾವು ಈ ಇಂಟರ್ ಕಲ್ಟಿವೇಷನ್ ಮಾಡಿ ಕೂಡ ನಾವು ಕಳೆಗಳ ನಿಯಂತ್ರಣ ಮಾಡಬಹುದು. ಇದು ಎಲ್ಲ ಕಳೆ ನಿರ್ವಹಣೆ ಮತ್ತು ನಿರ್ವಹಣೆ ಮತ್ತು ಗೊಬ್ಬರ ನಿರ್ವಹಣೆ ಬಗ್ಗೆ ಆಯಿತು. ಈಗ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗ ಮತ್ತು ಕೀಟಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಈಗ ಮುಖ್ಯವಾಗಿ ಕೀಟಗಳ ಪೈಕಿ ಥ್ರಿಪ್ಸ್ ನುಸಿ ಅಂತ ಬರ್ತದೆ, ಅದು ಒಂದು ಮುಖ್ಯವಾದ ಕೀಟ. ಆಮೇಲೆ ಎಲೆ ಕತ್ತರಿಸುವಂತ ಒಂದು ಹುಳ, ಇವು ಎರಡು ಒಂದು ಪ್ರಮುಖವಾದ ಕೀಟಗಳು ಇಲ್ಲಿ ಈರುಳ್ಳಿ ಬೆಳೆಯಲ್ಲಿ. ಈ ಥ್ರಿಪ್ಸ್ ನುಸಿ ಅಕ್ಟೋಬರ್ದಿಂದ ಮೇ ತಿಂಗಳಲ್ಲಿ ಇದರ ಬಾಧೆ ಈ ಬೆಳೆಗೆ ಹೆಚ್ಚಾಗಿ ಬರ್ತದೆ. ಅಂದ್ರೆ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆದಂತ ಬೆಳೆಯ ಪ್ರಾರಂಭದ ದಿನಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಒಣ ಹವಾಮಾನ ಇದರ ಬೆಳವಣಿಗೆ ಬಹಳ ಸಹಕಾರಿ ಆಗ್ತದೆ. ಇದರ ಬಾಧಿತ ಎಲೆಗಳ ಮೇಲೆ ಬಿಳಿ ಮಚ್ಚೆಗಳು ಕಾಣಿಸಿಕೊಂಡು ನಂತರ ಅವು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಎಲೆಗಳ ತುದಿಯಿಂದ ಕೆಳಗೆ ವಿರೂಪಗೊಳ್ಳುತ್ತಾ ಬರುತ್ತದೆ, ನಂತರ ಎಲೆಗಳು ಸೊರಗಿ ಒಣಗ್ತವೆ. ಇದರಿಂದ ಗಡ್ಡೆಗಳ ಗಾತ್ರ ಕಡಿಮೆ ಆಗ್ತದೆ ಮತ್ತು ಇಳುವರಿಯಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಈ ಒಂದು ಥ್ರಿಪ್ಸ್ ನುಸಿಯನ್ನು ಯಾವ ರೀತಿ ನಾವು ಹತೋಟಿ ಮಾಡಬೇಕಪ್ಪ ಅಂತಂದ್ರೆ ಬಿತ್ತಿದ 3 ವಾರಗಳ ನಂತರ ಸುಮಾರು 1.7 ಮಿಲಿಲೀಟರ್ ನಷ್ಟು ಡೈಮೆಥಿಯೋಟ್ ಅಂತ ಒಂದು ಬರ್ತದೆ ಔಷಧಿ, ಅದನ್ನ ನಾವು ಸಿಂಪಡಣೆ ಮಾಡಬಹುದು. ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಔಷಧಿ ಬರ್ತದೆ, ಅದನ್ನ 1.3 ml/L ಅಂದ್ರೆ ಸುಮಾರು ನೀವು 16 ಲೀಟರ್ ಕೆಪಾಸಿಟಿ ಇರುವಂತ ಒಂದು ಸಿಂಪರಣಾ ಟ್ಯಾಂಕ್ ಇದ್ರೆ ಅದಕ್ಕೆ 1.4-5 ಮಿಲಿಯಷ್ಟು ಈ ಇಮಿಡಾಕ್ಲೋಪ್ರಿಡ್ ಅನ್ನು ಬಳಸಿ ಸಿಂಪರಣೆ ಮಾಡಬಹುದು. ಅಥವಾ ಇನ್ನೊಂದು ಬೇವಿನ ಎಣ್ಣೆ ಬರ್ತದೆ, ಅದು ಕೂಡ ಈ ಒಂದು ರಸ ಹೀರುವ ಕೀಟ ಅಥವಾ ವಿಶೇಷವಾಗಿ ಥ್ರಿಪ್ಸ್ ನುಸಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಿಧಾನ. ಬೇವಿನ ಎಣ್ಣೆಯನ್ನು ಸುಮಾರು 5 ml/L 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಥ್ರಿಪ್ಸ್ ನುಸಿಯನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಅದೇ ರೀತಿ ಇನ್ನೊಂದು ಮುಖ್ಯವಾದ ಕೀಟ ಇಲ್ಲಿ ಈರುಳ್ಳಿ ಬೆಳೆಯಲ್ಲ ಏನಪ್ಪ ಅಂತಂದ್ರೆ ಎಲೆ ಕತ್ತರಿಸುವ ಹುಳು. ಈ ಕೀಟ ಎಲೆಗಳನ್ನು ತಿಂದು ಎಲೆಯ ಕೊಳವೆಯಲ್ಲಿ, ಅಂದ್ರೆ ಅದು ಈರುಳ್ಳಿ ಎಲೆ ಕೊಳವೆ ಆಕಾರ ನಡುವ ಇದು ಇರ್ತದೆ, ಗ್ಯಾಪ್ ಇರ್ತದೆ, ಹೀಗಾಗಿ ಅಲ್ಲಿ ಅಡಕೊಂಡಿರ್ತದೆ. ಈ ಎಲೆಗಳ ಮೇಲೆ

ರಂಧ್ರ ಮತ್ತು ಅದರ ಮಲದಿಂದ ಈ ಕೀಡೆಯು ಇರುವಿಕೆಯನ್ನು ನಾವು ಗುರುತಿಸಬಹುದು. ಈ ಹುಳುಗಳು ಗಡ್ಡೆ ಮೇಲೂ ರಂಧ್ರ ಮಾಡುತ್ತವೆ ಮತ್ತು ಇದರಿಂದ ಗಡ್ಡೆಯ ಇಳುವರಿ ಮತ್ತು ಶೇಖರಣಾ ಅವಧಿ ಬಹಳ ಕಡಿಮೆ ಆಗ್ತದೆ. ಈ ಒಂದು ಎಲೆ ಕತ್ತರಿಸುವ ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ಲೋರೋಪೈರಿಪಾಸ್ ಅಂತ ಒಂದು ಔಷಧಿ ಸಿಗ್ತದೆ ಅಥವಾ ಕ್ವಿನಾಲ್ಪಾಸ್ ಅಂತ ಒಂದು ಔಷಧಿ ಸಿಗ್ತದೆ. ಅದನ್ನು ಕೂಡ ಒಂದು 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಗಿಡದ ಸುತ್ತಲೂ ತೊಯಿಸಬೇಕಾಗ್ತದೆ. ಅದು ಎಲ್ಲೆಲ್ಲಿ ಈ ಎಲೆ ಕತ್ತರಿಸುವ ಹುಳ ಬಾಧೆ ಕಂಡು ಬಂದಿರ್ತದೆ ಆ ಗಿಡದ ಸುತ್ತಲೂ ನಾವು ಡ್ರೆಂಚಿಂಗ್ ಅಂತ ಹೇಳ್ತೀವಿ. ಇದನ್ನ ಈ ಒಂದು ಕೆಮಿಕಲ್ಸ್ ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಡ್ರೆಂಚಿಂಗ್ ಮಾಡಬಹುದು. ಆಮೇಲೆ ರೋಗಗಳ ಪೈಕಿ ಕಾಡಿಗೆ ರೋಗ, ನೇರಳೆ ಎಲೆ ಮಚ್ಚೆ ರೋಗ ಬಹಳ ಮುಖ್ಯವಾದ ರೋಗಗಳು ಈರುಳ್ಳಿ ಬೆಳೆಯಲ್ಲಿ. ಈ ಕಾಡಿಗೆ ರೋಗ ಬೀಜದಿಂದ ಹರಡುವಂತ ಒಂದು ರೋಗ. ಮೊಳಕೆ ಒಡೆದ ಬೀಜದ ಎಲೆಗಳ ಮೇಲೆ ಕಪ್ಪು ಮಚ್ಚೆ ಕಾಣಿಸಿಕೊಳ್ಳುತ್ತದೆ. ಇದು ಅದರ ಒಂದು ಇರುವಿಕೆಯನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಈ ಮಚ್ಚೆಗಳು ದಟ್ಟವಾದ ಆಕಾರ ಪಡೆದು ನಂತರ ಒಡೆದು ಕಪ್ಪು ಕಾಡಿಗೆ ಅಂತ ಒಂದು ಪುಡಿಯನ್ನು ಹೊರಗೆ ಬಿಡುತ್ತವೆ. ಈ ಬಾಧಿತ ಬೆಳೆಯು ಸುಮಾರು 3-4 ವಾರಗಳಲ್ಲಿ ಒಣಗಿ ಸಂಪೂರ್ಣವಾಗಿ ಸಾಯ್ತದೆ. ಉಳಿದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಿ ಗಟ್ಟಿಯಾಗಿ ವಿಕಾರವಾಗಿ ಗಾಯಗಳನ್ನು ಹೊಂದುತ್ತದೆ. ಈ ಪೂರ್ತಿಯಾಗಿ ಬೆಳೆದ ಸಸ್ಯಗಳ ಎಲೆಗಳ ಮತ್ತು ಗಡ್ಡೆಗಳ ಮೇಲೆ ಈ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಈ ಕಾಡಿಗೆ ರೋಗ ಕೂಡ ಈಗ ನೀವು ಕಟಾವು ಮಾಡಿದ ನಂತರನೂ ಕೂಡ ನೀವು ಶೇಖರಣಾ ಕೊಠಡಿಯಲ್ಲಿ ಕೂಡ ಇದನ್ನ ಕಾಣಬಹುದು. ಈಗ ಮೇಲಿನ ಒಂದು ಗಡ್ಡೆಯ ಪದರನ್ನು ತೆಗೆದ್ರೆ ಒಳಗೆ ಒಂದು ಕಪ್ಪು ಕಾಡಿಗೆ ಅಂತ ಒಂದು ಪೌಡರ್ ನೀವು ಕಾಣಬಹುದು. ಇದು ಕಾಡಿಗೆ ರೋಗದ ಲಕ್ಷಣ. ಈ ಕಾಡಿಗೆ ರೋಗ ಬೀಜದಿಂದ ಹರಡೋದ್ರಿಂದ ಇದರನ್ನು ಬೀಜೋಪಚಾರ ಮಾಡಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಕ್ಯಾಪ್ಟನ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತದೆ. ಅದನ್ನ ಒಂದು 2 ಗ್ರಾಂನಷ್ಟು 1 ಕೆಜಿ ಈರುಳ್ಳಿ ಬೀಜಕ್ಕೆ ನಾವು ಉಪಚಾರ ಮಾಡಿ ಬಿತ್ತುವುದರಿಂದ ನಾವು ಈ ಕಾಡಿಗೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದ ರೋಗ ಈ ಈರುಳ್ಳಿ ಬೆಳೆ ಏನಪ್ಪ ಅಂತಂದ್ರೆ ನೇರಳೆ ಎಲೆ ಮಚ್ಚೆ ರೋಗ. ಇದರಲ್ಲಿ ಎಲೆಗಳ ಮೇಲೆ ಹಳದಿ ಮತ್ತು ಬಿಳಿ ಅಂತ ಒಂದು ಚಿಕ್ಕೆಗಳು ಪ್ರಾರಂಭವಾಗುತ್ತದೆ. ನಂತರ ಇವು ಚಿಕ್ಕೆಗಳು ತತ್ತಿ ಆಕಾರದ ನೇರಳೆ ಚುಕ್ಕೆಗಳಾಗಿ ಕಾಣಿಸಿಕೊಳ್ತವೆ. ನಂತರ ಎಲೆಗಳು ಬಾಗಿ ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಎಲೆಗಳ ಸಂಖ್ಯೆ ಅಥವಾ ಎಲೆಗಳು ಒಣಗಿ ಕಡಿಮೆ ಆದ ನಂತರ ಈಗ ಗಡ್ಡೆಗೆ ಸರಿಯಾದ ಪೋಷಕಾಂಶ ಸಿಗಲಾರದೆ ಗಡ್ಡೆಗಳ ಗಾತ್ರ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಳುವರಿ ಬಹಳ ಕುಂಠಿತ ಆಗ್ತದೆ. ನೇರಳೆ ಎಲೆ ಮಚ್ಚು ರೋಗವನ್ನು ನಾವು ಹತೋಟಿ ಮಾಡಲಿಕ್ಕೆ ಬಿತ್ತಿದ 3 ವಾರಗಳ ನಂತರ 2 ಗ್ರಾಂನಷ್ಟು ಮ್ಯಾಂಕೋಜಪ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ ಅಥವಾ ಮ್ಯಾನೆಬ್ ಅಂತ ಒಂದು ಇನ್ನೊಂದು ನಾಶಕ ಸಿಗ್ತದೆ. ಅದನ್ನು 2 ಗ್ರಾಂನಷ್ಟು 1 ಪ್ರತಿ ಲೀಟರ್ ನೀರಿಗೆ ಕರಗಿಸಿ ನಾವು ಒಂದು ಬಿತ್ತಿದ 3 ವಾರಗಳ ನಂತರ 15 ದಿವಸಕ್ಕೆ 1 ಸಲ 2 ಸಲ ನಾವು ಸಿಂಪರಣೆ ಮಾಡುವುದರಿಂದ ಈ ನೇರಳೆ ಎಲೆ ಮಚ್ಚೆ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಅದೇ ರೀತಿ ಇತ್ತಿತ್ತಲಾಗಿ ಕೆಲವೊಂದು 3-4 ವರ್ಷಗಳಿಂದ ವಿಶೇಷವಾಗಿ ಇಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ರೈತರ ಹೊಲದಲ್ಲಿ ತಿರುಗುಣಿ ರೋಗ ಒಂದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇದು ತಿರುಗುಣಿ ರೋಗ ಅಂತಂದ್ರೆ ಇದಕ್ಕೆ ನಾವು ಆನಿಯನ್ ಟ್ವಿಸ್ಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಎಲೆಗಳು ಒಂಥರ ತಿರುಗಿಬಿಟ್ಟು ಬೆಳವಣಿಗೆ ಬಹಳ ಕುಂಠಿತ ಆಗ್ತದೆ. ಈ ತಿರುಗುಣಿ ರೋಗ ವಿಶೇಷವಾಗಿ ಹೆಚ್ಚು ಮಳೆ ಆಗೋದ್ರಿಂದ ಇದು ಬರುವಂತ ರೋಗ. ಅಂದ್ರೆ ಬಿತ್ತಿದ 15 ದಿವಸದ ನಂತರ ಸತತವಾಗಿ ಮಳೆ ಬೀಳ್ತಾ ಇದ್ರೆ ಜಮೀನಿನಲ್ಲಿ ತೇವಾಂಶ ಹೆಚ್ಚಿಗೆ ಆಗಿ ಈ ರೋಗ ಬರುವ ಸಾಧ್ಯತೆ ಇದೆ. ಈ ತಿರುಗುಣಿ ರೋಗ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಮತ್ತು ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಇದು ಈ ತಿರುಗುಣಿ ರೋಗ ಕಾಣಿಸಿಕೊಳ್ತದೆ. ವಿಶೇಷವಾಗಿ ಶಿಲೀಂಧ್ರವನ್ನು ನಾವು ಹತೋಟಿ ಮಾಡ್ಬೇಕಪ್ಪ ಅಂತಂದ್ರೆ ಕಸ್ಟೋಡಿಯಾ ಅಂತ ಒಂದು ಶಿಲೀಂಧ್ರ ನಾಶಕ ಬರ್ತದೆ. ಅದು 1 ಮಿಲಿಲೀಟರ್ನಷ್ಟು 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಿ ನಾವು ಅದನ್ನು ಹತೋಟಿ ಮಾಡಬಹುದು. ಅಥವಾ ಒಂದು ವೇಳೆ ಇದು ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ 1-10% ಕಾಣಿಸಿಕೊಳ್ತಾ ಇತ್ತುಪ್ಪ ಅಂತಂದ್ರೆ ಆ ಒಂದು ಹಂತದಲ್ಲಿ ನಾವು ಜೈವಿಕ ಶಿಲೀಂಧ್ರನಾಶಕಗಳಾದಂತ ಟ್ರೈಕೋಡರ್ಮಾ ವಿರಿಡೆ, ಸೂಡಾಮೋನಾಜು ಮತ್ತು ಬೆಸ್ಲ ಸಬ್ಸ್ಟಿಲಿಸ್ ಈ ಒಂದು ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ನಾವು ಸುಮಾರು 5 ಗ್ರಾಂನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ತಿರುಗುಣಿ ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಾವು ಕೆಲವೊಂದು ಪೋಷಕಾಂಶಗಳಾದಂತ ಈ ಪೊಟ್ಯಾಶಿಯಂ ಆಗಿರ್ಬೋದು ಅಥವಾ ಬೋರಾನ್ ಆಗಿರ್ಬೋದು ಇವುಗಳನ್ನು ಕೂಡ ನಾವು ಈ ಒಂದು ತಿರುಗುಣಿ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಒದಗಿಸಬೇಕಾಗ್ತದೆ. ವಿಶೇಷವಾಗಿ ನಾವು ಪೊಟ್ಯಾಶಿಯನ್ನು ಒದಗಿಸಬೇಕಾದ್ರೆ ಪೊಟ್ಯಾಶ್ ನೈಟ್ರೇಟ್ ಅಂತ ಒಂದು ಪುಡಿ ರೂಪದಲ್ಲಿ ಒಂದು ಗೊಬ್ಬರ ಸಿಗ್ತದೆ. ಅದನ್ನ 1-4 ಗ್ರಾಂನಷ್ಟು 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡಬೇಕು. ಆಮೇಲೆ ಬೋರಾನ್ ಅನ್ನು ಬೋರಾಕ್ಸ್ ಅಂತ ಒಂದು ಪೌಡರ್ ಬರ್ತದೆ. ಅದನ್ನ 1-2 ಗ್ರಾಂನಷ್ಟು ಬೋರಾಕ್ಸ್ ಅನ್ನು 2 ಗ್ರಾಂನಷ್ಟು 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡೋದ್ರಿಂದ ಇದು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಒಂದೇ ಕೀಟನಾಶಕ ಅಲ್ಲ ಅಥವಾ ಪೌಷಕಾಂಶ ಅಲ್ಲ, ಶಿಲೀಂಧ್ರನಾಶಕವನ್ನು ಬಳಸಬೇಕು ಮತ್ತು ಜೈವಿಕ ಶಿಲೀಂಧ್ರನಾಶಕವನ್ನು ಬಳಸಬೇಕು ಮತ್ತು ಈ ಪೋಷಕಾಂಶಗಳಾದಂತ ಪೊಟ್ಯಾಶ್ ಮತ್ತು ಬೋರಾನ್ ಅಂತ ಇವುಗಳನ್ನು ಕೂಡ ಬಳಸುವುದರಿಂದ ನಾವು ಸಮಗ್ರವಾಗಿ ಈ ತಿರುಗುಣಿ ರೋಗ

ಅನ್ನು ಹತೋಟಿಯಲ್ಲಿ ಇಡಬಹುದು. ಆಮೇಲೆ ಸತತವಾಗಿ ನಾವು ಈರುಳ್ಳಿ ಬೆಳೆಯನ್ನು ಒಂದೇ ಜಾಗದಲ್ಲಿ ಬೆಳೆಯುವುದರಿಂದ ಈ ರೋಗ ಆದಷ್ಟು ಹೆಚ್ಚಿಗೆ ಬರುವ ಸಂಭವ ಇರ್ತದೆ. ಆದ್ರಿಂದ 3-4 ವರ್ಷಕ್ಕೆ ಒಂದು ಬೆಳೆ ಪರಿವರ್ತನೆ ಮಾಡುವುದು ಒಂದು ಸೂಕ್ತ ವಿಧಾನ ಅಂತ ಹೇಳ್ಬೋದು. ಆಮೇಲೆ ಈ ಕಟಾವು ಗಡ್ಡೆಗಳನ್ನ ಕಟಾವು ಮಾಡುವಂತ ಹಂತ ಏನಪ್ಪಾ ಅಂತಂದ್ರೆ, ಈಗ ಸುಮಾರು ಅದು ತಳಿಗಳ ಒಂದು ಅವಧಿ ಮೇಲೆ ಹೋಗ್ತದೆ. ಇದರಲ್ಲಿ ಸುಮಾರು ಅಲ್ಪಾವಧಿ ತಳಿಗಳಾದವೆ, ಆಮೇಲೆ ದೀರ್ಘಾವಧಿ ತಳಿಗಳು ಕೂಡ ಇದಾವೆ. ಈಗ ಅಲ್ಪಾವಧಿ ತಳಿಗಳು ಬಿತ್ತನೆ ಮಾಡಿದ ಮೇಲೆ ಸುಮಾರು 100-110 ದಿವಸಗಳೊಳಗೆ ಕಟಾವು ಮಾಡಬಹುದು. ಆ ದೀರ್ಘಾವಧಿ ತಳಿಗೆ ಬಂದ್ರೆ ಸುಮಾರು 150-160 ದಿವಸದೊಳಗೆ ಅವು ಗಡ್ಡೆ ಕಟಾವು ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಳ್ತವೆ. ಈಗ ಕೊಯ್ಲು ಮಾಡೋಕ್ಕಿಂತ ಮುಂಚೆ ನಾವು ಯಾವ ಹಂತದಲ್ಲಿ ನಾವು ಕೊಯ್ಲು ಮಾಡಬೇಕು ಅನ್ನೋದು ನಿರ್ಧಾರ ಮಾಡಬೇಕಂತಂದ್ರೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುದಲ್ಲದೆ ಅವು ಅಶಕ್ತವಾಗಿ ಕೆಳಗೆ ಬಾಗಲು ಪ್ರಾರಂಭಿಸುತ್ತವೆ. ಸಾಮಾನ್ಯವಾಗಿ 30-40% ಎಲೆಗಳು ಈ ರೀತಿ ಬೀಳಲು ಪ್ರಾರಂಭಿಸಿದಾಗ ಈರುಳ್ಳಿ ಬೆಳೆ ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ನಾವು ಭಾವಿಸಬೇಕು. ಆ ಹಂತದಲ್ಲಿ ನಾವು ಗಡ್ಡೆಗಳನ್ನು ಕಟಾವು ಮಾಡಬೇಕಾಗ್ತದೆ. ಈ ಗಡ್ಡೆಗಳನ್ನು ತೆಗೆದ ನಂತರ, ಭೂಮಿಯನ್ನು ತೆಗೆದ ನಂತರ ಅವುಗಳನ್ನು ಎಲೆಗಳ ಸಹಿತ ಸುಮಾರು 3-4 ದಿವಸದಲ್ಲಿ ಹೊಲದಲ್ಲಿ ನಾವು ಒಣಗಿಸಬೇಕಾಗ್ತದೆ. ನಾವು ಕ್ಯೂರಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಹೀಗೆ ಒಣಗಿಸುವಾಗ ಒಂದು ಸಾಲಿನ ಗಡ್ಡೆಗಳು ಇನ್ನೊಂದು ಸಾಲಿನ ಎಲೆಗಳಿಂದ ಮುಚ್ಚಲ್ಪಡುವಂತೆ ಸಾಲಾಗಿ ನಾವು ಜೋಡಿಸಬೇಕಾಗ್ತದೆ. ಇದರಿಂದ ಗಡ್ಡೆಗಳ ಮೇಲೆ ಸೂರ್ಯನ ಪ್ರಕಾಶ ನೇರವಾಗಿ ಬೀಳದೆ ಯಾವುದೇ ತರನಾದ ಕಲೆಗಳು ಗಡ್ಡೆಗಳ ಮೇಲೆ ಬೀಳುವುದಿಲ್ಲ. ಈ ರೀತಿಯಾಗಿ ಗಡ್ಡೆಗಳನ್ನು ಹೊಲದಲ್ಲಿ ಸುಮಾರು 3-4 ದಿವಸಗಳವರೆಗೆ ಒಣಗಿಸಿ ನಂತರ ಸುಮಾರು 3-4 ಸೆಂಟಿಮೀಟರ್ದಷ್ಟು ದಂಟನ್ನು ಬಿಟ್ಟು ಎಲೆಗಳನ್ನು ನಾವು ಕತ್ತರಿಸಿ ತೆಗೆಯಬೇಕಾಗ್ತದೆ. ನಂತರ ಉತ್ತಮ ಗಡ್ಡೆಗಳನ್ನು ಬೇರ್ಪಡಿಸಿ ಸುಮಾರು 10-15 ದಿನಗಳವರೆಗೆ ನೆರಳಿನಲ್ಲಿ ನಾವು ಅವಕ್ಕೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಇರುವಂತ ನೆರಳಿನಲ್ಲಿ ನಾವು ಒಣಗಿಸಬೇಕಾಗ್ತದೆ. ಇದನ್ನ ಕ್ಯೂರಿಂಗ್ ಅಂತ ಹೇಳ್ತೀವಿ. ನಂತರ ಇದನ್ನ ಸ್ವಲ್ಪ ತಂಪಾದ ಕೊಠಡಿಯಲ್ಲಿ ಶೇಖರಣೆ ಮಾಡಬೇಕಾಗ್ತದೆ. ಈ ರೀತಿ ಕ್ಯೂರಿಂಗ್ ಮಾಡುವುದರಿಂದ, ಫೀಲ್ಡ್ ಲೆವೆಲ್ ಅಲ್ಲಿ ನಾವು ಕ್ಯೂರಿಂಗ್ ಮಾಡುವುದರಿಂದ ಹೆಚ್ಚು ದಿನಗಳವರೆಗೆ ಈ ಗಡ್ಡೆಗಳನ್ನು ನಾವು ಶೇಖರಣೆಯಲ್ಲಿ ಇಡಬಹುದು. ನಂತರ ಈಗ ಸುಮಾರು ಕಟಾವು ಮಾಡಿದ ನಂತರ ಮಾರ್ಕೆಟ್ ನಲ್ಲಿ ಬೆಲೆ ಕಡಿಮೆ ಇರಬಹುದು. ಹೀಗಾಗಿ ಕೆಲವು ರೈತರು ಶೇಖರಣೆ ಮಾಡಿ ಬೆಲೆ ಉತ್ತಮ ಬೆಲೆ ಬಂದ ನಂತರ ಮಾರುವಂತ ಒಂದು ಪರಿಸ್ಥಿತಿ ಇರ್ತದೆ. ಆ ಒಂದು ಉತ್ತಮವಾಗಿ ನಾವು ಶೇಖರಣೆ ಮಾಡಲಿಕ್ಕೆ ಈ ಒಂದು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸುವುದು ಬಹಳ ಸೂಕ್ತ. ಈಗ ಇಳುವರಿಗೆ ಬಂದ್ರೆ ಸರಾಸರಿ ಇಳುವರಿ ಸುಮಾರು 20-45 ಟನ್ ಅಷ್ಟು ಗಡ್ಡೆ ಇಳುವರಿ ನಾವು ಪಡೆಯಬಹುದು. ಅಂದ್ರೆ 25-40 ಟನ್ ಅಂತಂದ್ರೆ ದೀರ್ಘಾವಧಿ ತಳಿಗಳು ಹೆಚ್ಚಿಗೆ ಇಳುವರಿ ಕೊಡ್ತವೆ, ಸುಮಾರು 40 ಟನ್ ಅಷ್ಟು. ಅಲ್ಪಾವಧಿ ತಳಿಗಳು ಸುಮಾರು 20-25 ಟನ್ ಅಷ್ಟು ಇಳುವರಿ ಪಡೆಯಬಹುದು. ಈ ರೀತಿ ವೈಜ್ಞಾನಿಕವಾಗಿ ಈ ಎಲ್ಲ ಕ್ರಮಗಳನ್ನು ಅಳವಡಿಸಿ ಬೆಳೆದೇ ಆದ್ರೆ ನಾವು ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಪ್ರದೇಶದ ಹತ್ತಿರವಿರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಅಥವಾ ಅಗ್ರಿ ಕಾಲೇಜ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಕಾಲೇಜ್ ಆಗಿರ್ಬೋದು, ಅಥವಾ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆಗಿರ್ಬೋದು, ಅಥವಾ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆಗಿರ್ಬೋದು, ಅಲ್ಲಿ ಎಲ್ಲ ಬೆಳೆಯ ವಿಶೇಷ ತಜ್ಞರಿರ್ತಾರೆ ಮತ್ತು ಕೀಟ ಮತ್ತು ರೋಗದ ತಜ್ಞರಿರ್ತಾರೆ. ನೀವು ಏನೇ ಸಮಸ್ಯೆ ಬಂದ್ರೂ ನಿಮ್ಮ ಹತ್ತಿರವಿರುವಂತಹ ಈ ಎಲ್ಲ ವಿಶ್ವವಿದ್ಯಾಲಯದ ಸಂಸ್ಥೆಗಳನ್ನು ಭೇಟಿಯಾಗಿ ನೀವು ಈ ಬೆಳೆಗೆ ಬರುವಂತಹ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಪರಿಹಾರ ಮಾಡ್ಕೋಬಹುದು. ಅಥವಾ ಈ ಬೆಳೆಯ ಸಮಸ್ಯೆಗಳ ಬಗ್ಗೆ, ಯಾವುದೇ ಬೆಳೆ ಆಗಿರ್ಬೋದು, ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಈ ಸಮಸ್ಯೆಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ನಮ್ಮನ್ನು ಸಂಪರ್ಕ ಮಾಡಬೇಕಂತಂದ್ರೆ, ನನ್ನ ಹೆಸರು ಡಾಕ್ಟರ್ ರವೀಂದ್ರ ಜಾವಡಿಗೆ ಅಂತ ಹೇಳಿ. ನನ್ನ ಫೋನ್ ನಂಬರ್ 8762979029. ಕನ್ನಡದಲ್ಲಿ ಇನ್ನೊಂದ್ಸಲ ನನ್ನ ಫೋನ್ ನಂಬರ್ ಬರ್ಕೊಳ್ಳಿ, 8762979209. ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿ ನೀವು ನಿಮ್ಮ ತರಕಾರಿ ಬೆಳೆಗಳ ಬಗ್ಗೆ ಯಾವುದೇ ಸಂಶಯ ಅಥವಾ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ.

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ

ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ

ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.

0: ಕುಂಡಿರ್ತಾವನೋ ಇವ ಎಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರ್ಗಿ ಹಿಡ್ಕೊಂಡು ನನ್ನ ಮಕ್ಕ ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
1: ಹಲೋ, ಎಲ್ಲಿದೀಯಪ್ಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ.
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
3: ಆತ್ಮೇಲೆ ವಿಜಯಪುರ ಆಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 MHz. ಸರಿಯಾಗಿ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಆಕಾಶವಾಣಿ ಸಮಯ 7:35 ಗಳಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು June 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026ರ ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯ

ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲಾ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಐ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆತ್ಮೀರೆ, ಬೆಳ್ಳಿ ಮೋಡಗಳು ಮತ್ತು ಶ್ರೀಗಂಧ ಚಿತ್ರಕ್ಕೆಂದು ಮಾಲಾಶ್ರೀ, ಸುಧಾರಾಣಿ ಮತ್ತು ರಮೇಶ್ ಅರವಿಂದ್ ನಟಿಸಿದ ಎರಡು ಹಾಡುಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 7:55:37 ಆಗ್ತಾಯಿದೆ. ಇನ್ನು ಮುಂದೆ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದ ಒಂದು ಗೀತೆ ಯೋಗೇಶ್ವರ ಪುನಂ ಹಾಡಿಗೆ ನಟಿಸಿದ್ದಾರೆ. ರಾಜೇಂದ್ರ ನಾಗೇಂದ್ರ ಪ್ರಸಾದ್ ಅವರ ಹಾಡಿದು, ಚೈತನ್ಯ ಅವರ ಸಂಗೀತ ಸಂಯೋಜನೆ, ಗಾಯಕರು KS ಚಿತ್ರಾ.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನು ಮುಂದೆ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀರೆ, ಜಿತೇಂದರ್ ರೀನಾ ರಾಯ್ ಮುಖ್ಯ ಭೂಮಿಕೆಯಲ್ಲಿದ್ದ ವ್ಯಾಸಸಾವನ್ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಲತಾ ಮಂಗೇಶ್ಕರ್ ಮತ್ತು ಸುರೇಶ್ ವಾಡ್ಕರ್ ಅವರ ಸ್ವರದಲ್ಲಿ ಗಾತಾ ರಹೇ ಮೇರಾ ದಿಲ್ ಶೀರ್ಷಿಕೆಯ ಅಡಿಯಲ್ಲಿ ಹಿಂದಿ ಚಿತ್ರಗೀತೆಗಳು ಮೂಡಿಬರ್ತಾ ಇವೆ. ಇನ್ನು ಮುಂದೆ ಕ್ರಾಂತಿ ಚಿತ್ರದ ಗೀತೆ.

ಸ್ನೇಹಿತರೆ, ನಿತಿನ್ ಮುಖೇಶ್ ಮತ್ತು ಲತಾ ಮಂಗೇಶ್ಕರ್ ಹಾಡಿದ ಗೀತೆಯನ್ನು ಕೇಳಿದ ನಂತರ ಇನ್ನು ಮುಂದೆ ಪದ್ಮಿನಿ ಕೊಲ್ಲಾಪುರೆ ರಿಷಿ ಕಪೂರ್ ನಟಿಸಿದ ಪ್ರೇಮ ರೋಗ್ ಚಿತ್ರದ ಒಂದು ಗೀತೆ.

ಸ್ನೇಹಿತರೆ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಸಂಜೀವ್ ಕುಮಾರ್ ಶರ್ಮಿಳಾ ಟ್ಯಾಗೋರ್ ಇವರ ಮೇಲೆ ಚಿತ್ರೀಕೃತವಾದ ಹಾಡು ಮೌಸಮ್ ಚಿತ್ರದ್ದು. ಧ್ವನಿಯಾಗಿದ್ದಾರೆ ಭೂಪಿಂದರ್ ಸಿಂಗ್ ಮತ್ತು ಲತಾ ಮಂಗೇಶ್ಕರ್.

ಸ್ನೇಹಿತರೆ, ಆಂಧಿ 75ನೇ ಇಸ್ವಲ್ಲಿ ತೆರೆಗೆ ಬಂದಂಥ ಚಿತ್ರದ ಒಂದು ಗೀತೆಯನ್ನು ಈಗ ತಾನೇ ಕೇಳ್ತಾ ಇದ್ದೀವಿ. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಗುಲ್ಜಾರ್ ಬರೆದ ಗೀತೆ ಇದಾಗಿತ್ತು. ಆಡಿ ಬರ್ಮನ್ ಅವರಿಂದ ಸಂಗೀತವಿತ್ತು. ಈ ಹಾಡನ್ನು ಕೇಳ್ತಾ ಇದ್ದರೆ ಈ ಥೀಮ್ ನೋಡಿದ ರೋಮ್ಯಾಂಟಿಕ್ ಥರ, ಆಮೇಲೆ ಸ್ಯಾಡ್ ಮೋಡಲ್ಲಿರುವಂತೆ ಕೇಳಿಸ್ತಾ ಇತ್ತು. ಸುಚಿತ್ರ ಸೇನ್, ಸಂಜೀವ್ ಕುಮಾರ್ ಈ ಹಾಡಿಗೆ ನಟನೆ ಮಾಡಿದರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಸರ್ಗಮ್, ಲತಾ ಮಂಗೇಶ್ಕರ್ ಮೊಹಮ್ಮದ್ ರಫಿ ಹಾಡಿರುವ ಗೀತೆ. ರಿಷಿ ಕಪೂರ್ ಜಯಪ್ರದ ಹಾಡಿಗೆ ನಟನೆ ಮಾಡಿದ್ದಾರೆ. ಆನಂದ ಭಕ್ಸಿ ಅವರ ಗೀತೆಗೆ ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಫಾರೆಲಾಲ್ ಅವರಿಂದ.

ಸ್ನೇಹಿತರೆ, ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮುಡಿಬಂತು. ಸರಿಯಾಗಿ 8:45 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 9:15:11. ಇದೀಗ ಕೇಳೋಣ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು.

ಶ್ರೋತೃಗಳೇ, ಇದುವರೆಗೂ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಡಾಕ್ಟರ್ ಶಿವರುದ್ರಪ್ಪ, ಸಾಸಿ ಮರುಳಯ್ಯ, ಸಿ ವರದರಾಜರಾವ್ ಅವರ ಕೃತಿಗಳಲ್ಲಿ ಈ ಭಾವಗೀತೆಗಳು ಮೂಡಿಬಂದವು. ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್.

ಆಕಾಶವಾಣಿ ಬೆಂಗಳೂರು. ಸಮಯ 10:19. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜಯಶ್ರೀ ಪ್ರಸಾದ್ ಅವರಿಂದ ವೀಣಾ ವಾದನ.

ಇದುವರೆಗೂ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ ಕೇಳಿದಿರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಸ್ಪರ್ಶ ಚಿತ್ರದ ಗೀತೆಯನ್ನ. ಹರಿಹರನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು, ಸಂಗೀತ ಹಂಸಲೇಖ ಅವರದಾಗಿದೆ.

ಇದೀಗ ಕೇಳಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಹಾಗೂ ಅಮಿತ್ ಕುಮಾರ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಸಮೀರ್ ಅವರದು, ಸಂಗೀತ ಜತೀನ್ ಹಾಗೂ ಲಲಿತ್.

ಗೀತ ಚಂದ್ರಿಕೆಯಲ್ಲಿ ಮುಂದಿನ ಗೀತೆಯಾಗಿ ಕೇಳಿ ಮುತ್ತಣ್ಣ ಚಿತ್ರದ ಗೀತೆಯನ್ನ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತರಚನೆ ಹಾಗೂ ಗೀತೆಗೆ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋಡಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.